ಗುರುವರಿಬಂ ಹೇಮಲತಾನ ಶಕ್ಪ ವೈಖೋಮ್ ಬಿಹಾರಿನ ಸೈರಿಯಂಗ್ಬ ಲೇಬಾಂಗ್ಬ ಇಷೈ ಇಸಿ ತಾಂಜಕಿಬಗಲೋಯ್ನ ತಾಂಕಕಸಿದ ಲೇಬಾಂಗ್ಬ ಇಷೈ ಅನಿಖಕ್ ಸಂದೋಕ್ಚಬ ಲೋಶಿಂಜರಿ ಮಕ್ಕಳ ಮಥೆಲ್ಗಿ ಥೋರಂ ಕ್ಯಾ ಸಂದೋಕ್ತನ ತಾಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯ್ ಚೆನ್ನೆಲ್ದಗಿನಿ.

0: ನಮ್ಮನ ಯಾಗದ್ರನೆ
1: ಯಾಗೆ ಆತ ಸಣ್ಣ ಮೊಯ್ಗ ತುಂಬದಿ ತಲ್ಲಿ ಉಗ ತುಂಬಲೆ ನುಂಗಾಯ್ಬೆ ಹೇಳಿ ಮೊಯ್ದಿ ವಡಿ ಲಿಬಿ ಹಾರ ಸೋಯ್ ಒಂದು ಹೆಕ್ತ ಚೈಬಿ
0: ಹೇ ನಮಗ ನ ಪಗಲ ಸರ್ ಸರ್ ಸರ್ ಸೈಬಿರ
1: ಮಮ್ಮ
2: ತುಂಬ ಸಿಲ್ಲ ಹೋದನಾ
1: ಮಮ್ಮ ಮಸೀದಿ ಪುಗ ಹೋಯ್ನ ತುಂಬಲಗೆ
2: ಯಾರೋ ಏ

0: ಹಾಯ್ದನ ನಮ್ಮ ಬೈಕೊಯ್ನಿ ಕೈ ನೋವು ಸುಮ್ ತಾನ ಜರಂಬನಿ
1: ಹಾ ಕರಿ ಹಾಯ್
2: ಬಾಬಾ ಬಾಬಾಗಿ ಹಿದಾಲಂಗ್ ಥಕ್ಸಾಬ ಕೊಟ್ಪದೋ ಐಕೊಯ್ ಲೈತ್ರಬದಿ ಫರಕ್ ಅಮ ತಾರನಿ ಹಾಯ್ದುನ ಬಾಬಾಸೆ ಮತಮ್ ಖರದಂಗ್ ಓಲೇಸ್ ಹೋಮ್ದ ಲೈನನಬ ಥೌರಾಂಗ್ ತೌಸಿರಾ ಹಾಯ್ದುನ ಸುಮ್
1: ಐಬ
2: ಹೋಯ್ ಬಾಬಾ
1: ಓಲೇಸ್ ಹೋಮ್ದ
2: ಹೋಯ್
0: ಹೋಯ್ ಬಾಬಾ ಐಕೊಯ್ ಹೋಮ್ ಲೋ ಜಲ್ಲಗ ಸುಯಂಗ್ಲಮ್ಲೆ ಯಾಮನ ಕೋಮ್ನ ನುಂಗಾಯ ಲೈಗನಿ ಬಾಬಾ ಬಾಬಾಗಿ ಅವಾರಪ್ಪ ಸೆನನ ಮಿಸು ಅದುಮ್ ಲೈನಿ ಬಾಬಾ
2: ಐಕೊಯ್ಸು ಮರಕ್ ಮರಕ್ತ ಅದುಮ್ ಲಾಕೆ ಹೈಬಾ ನಸು ನುಪಾಸು ಅದುಮ್ ಪೂರಗ ಲಾಕೆ ಬಾಬಾ
1: ಅದು ನಂಗ್ಬು ನಯಾಂಬಸಿಂಗ್ದ ತಾನದನ ಯಂಗ್ಲಬ್ರ ವಾಫಮ್ ಅದುಬು ಮಕ್ಕೊಯ್ನ ಕರಿಕೆ ಹೈಗೆ
0: ತಾಸವ ತಯಾಯಿಗನದಿ ನಂಗ್ ಇತೈ ಮಕ್ಕೊಯ್ದ ಕರಿ ಹೈಗೆ ಕು ಹೈರುಕೆ ದುಗೆ
2: ಅಸ್ ಓ ಕರು ಬಾಬಾ ಇಸಿ ಕೊಯ್ನದಿ ಓಲೇಸ್ ಹೋಮ್ದ ಬಾಬಾನ ಲೈಕಿಬದೋ ಅದುನ ಖ್ವಾಯ್ದಗೆ ಹೆನ ಫರನಿ ಎನ ಹೈಬಿರೆ ಬಾಬಾ
1: ಮೌ ನಿಂಗ ಮೌ ಯಾಯ್ಮೆಗನಸು ಅದುಮ್ ಹಾಯ್ರಬ
0: ಬಾಬಾ ಕುಯ್ಬುದಿ ಕುಯ್ವೈದ ಯುಂಸೆ ಸಾಬ ಹೆಕ್ ಲೋಯ್ಬಗ ಹಲಕ್ನಬ ತೌಸೆ ಬಾಬಾ
1: ಯಾರೆ ಯಾರೆ ಇಪಾ ಭಾಪ್ತಾರೆ ಇಪಾ ಭಾಪ್ತಾರೆ ನಯಾಂಬ ಅನಿದ ಇಪಾ ಫಜನ್ ಹಾಯ್ಗೆ ನಂಗ್ ಮಂಗ್ನ ಹೆಕ್ ಹಾಯ್ರಬದಿನೆ ಲಾನ ಖನ್ಕೆ ಪಸು ಯಾಯ್ ಇಪಾನ ಲೈಗಿ ಹಾಯ್ದುನ ಓಲ್ ಏಜ್ ಹೋಮ್ದುದ ಲೈಬನಿ ಹಾಯ್ದುನ ಹೆಕ್ತ ಹಾಯ್ರಗೆ
2: ಹೋಯ್ ಬಾಬಾ ಬಾಬಾನ ಅದುಮಾಯಿನ ಹೈಬಿರಬದಿ ಫರನಿ ಕೋ ಬಾಬಾ
0: ತಾಸೋಗ ತಯಾಗಸು ಖರ ಲೈರಗ ಥೋರಕ್ಕೆ ಹೈಬಿನಿ ಬಾಬಾ ಮಕ್ಕೊಯ್ ಲಾಕ್ತ್ರಿ ಫಾವುದಿ ಮತ್ತಂ ಖರ ಸುಮ್ ಹಾ
1: ಇಪಾಗಿ ಲೆಫಮ್ಗಿ ಖನನಬ ಒಯ್ರಬದಿ ಥೋರಕ್ತರಪಸು ಯಾಯ್ದ ಮಕ್ಕೊಯ್ಸು ಕದಾಯ್ದ ಲೈಬ ಹೋಮ್ನೋ ನಕೊನ್ನ ಯಂಗ್ಲುಬುದುಬು ಕರಿ ಲಂಬ್ದನಿ ಹೈಬಾ
0: ಬಾರೋನಿ ಸಿಂಕೊಂಗ್ದನೆ ಬಾಬಾ
1: ಬಾರೋನಿ ಸಿಂಕೊಂಗ್ದನಿ ಹೈಬಾ
0: ಹೋಯ್ ಬಾಬಾ
1: ಅದುದಿ ಫನದುಮ್ ನುಂಗಾಯ್ನಿನ್ ಹೈ ಶಹರ್ಗಿ ನಿಲ್ ಖೋಮ ಮರಕ್ತಗೆಸು ಲಾಪ್ನ ಲೈಬ
2: ಹೋಯ್ ಬಾಬಾ ಮಫಮ್ದೋ ಮಫಮ್ ಯಾಮ್ನ ಸಾಬ ಮಫಮ್ನಿ ಬಾಬಾ
1: ಫರೆ ಫರೆ ಫರೆ ಅದು ಕೈತಮೈ ಸಲು ಹೈಬ ಇಪಾಬ
2: ಅದುದಿ ಹೈಯೆಂಗ್ಲ ಹಂಗ್ಸಿಲ್ಲ ಬಾಬಾ ಹಂಗ್ಸಿದ್ ಇರಾಯ್ನು ಮಿಸೆ ಸಿದವೈನ ತಿಂಜರಗೆ ಬಾಬಾ
1: ತಿಂದರ್ಬಸು ಯಾನಿದ ತಿಂದರ್ಬಸು ಯಾನಿದ ಇಚಾಸ ಬಾರುನಿ ಸಿಂಕೊಂಡು ಒರಬದಿಯೇ ಇಪ್ಪಾನ ಗಾರಿ ಅಮ ವಾರಾಗ ಸತ್ಕರಬಸು ಅದುಮ್ ಯಾಯ್ದ ಫರೆ ಫರೆ ಫರೆ ಫರೆ ಅದು ಹಾಯ್ಬೇಕು ಒರಬದಿನೇ ಯಾರೆ ಯಾರೆ ಯಾರೆ ಚಲೋ ಚಲೋ ಅಹಿಂಗಸೆ ಥೆಂಗ್ಜಿಲ್ಲಗ್ಲೆ ಪೊಥಾರೋ ಇಹಿ ಇಶುದೋ ಫುರಿ ಅಥಾಬಂ ಲಿಸಿನ್ಬಿಕೋ ಇಂಗನ್ಗನು ಇಂಗನ್ಗನು ನಂಬು ಏನ್ ಬಂಗಂಲಿ ಬರೋ ಕುಮೈಸುವ ತಾ ಬಂಗಂಲಿ ಬರೋ ನಸಾಗ ನಮೋಗನ ಹರಂಬ ವಾಹಿ ಸಿಂಗದು ಬೋ ನಂಗ ಪಿಶ ಪಿಕ್ನ ಸಿನರಂಬ ನಸಾ ಸಿಂಗ ಸೇ ನೀ ಓಯ್ನಬ ಐನ ಲೋಯ್ನ ಸೇಮ್ಲೆ ಮಖೋಯ್ ಲೋಯ್ನ ತೊಲೋ ಚಾನ ಚಾಬ ಮತಿ ಚಾಬ ಮೀ ಅಮಮ ಲೋಯ್ನ ಓಯ್ರೆ ಮಮ ಮೀ ಲೋಯ್ನ ಓಯ್ರೆ ಕರಿಜಿನ ನಶಿ ಅಹಿಂಸಿದ ಐ ಇಮ್ಮಿದ್ಗೆ ಪಿಯಸಿನ ಲಿಯ ಪೂಜಾದ್ರಿಬಸಿನ
2: ಮೊಯ್ ಬಾಬಾ ನಚಾ ಸಿಂಗ್ಸಿ ಖರಸು ಪೂಜೈದನ ತೌಬಯಾದ್ರೋ
1: ಹಾಯ್ ಮಮಾ ಅಂಗಾಂ ಪೂಬಯಾದಿನೆ ಐಕೊಯ್ ಬಾಬುನಸು ಐ ಅಮುದ ಪುರಕ್ತೆ ನೋಂಬ ಫಾವುಬನೆ ಕುಬಾನ ಸೆ ಥಾರಕ್ತೆ
2: ಅದುನನೆ ಮಚಿ ನಹಾಂಗ್ನ ವಾರಿಬದು ಅಂಗಾಂ ಅತೋಮದುನ ಅಂಗಾಂಗ್ಲಿಬ ವಾಂಗಾಂಗ್ದುಬು ಕರಿನು ಹಾಯ್ಬ ಮೌನಿಗೆ ಹಾಯ್ದುನ ತೌರಿದುನ ಉಳ್ಳಿಬ ಥಗುಲೊಂದುಬು ಕರಿನು ಖರಸು ಕಿಹನ್ ಖಂಗಲುಬ ಮಪ
1: ಮಮಾ ಇಶಾನ ಇಮೌನ ಮಪ ಐಮೋಂದ ಅಂಗಾಂಗ್ ಬಬು ಅಂಗಾಂಗ್ಜ ಸುನು ಕೈನೋ ಹಾ ಅಂಗಾಂಗ್ ನಿ ಮಕೊಯ್ದಿ ಖಂಗ್ದುದುನ ತೋರಿಬನಿನೆ ವಖಲ್ ತಾರಗ ಅದುಂ ಫಜರ್ಕನಿದ ಮಮಾ
2: ಐ ಲೋಯ್ನ ಖಂಗಿ ಐ ಲೋಯ್ನ ಖಂಗಿ ನಂಗೊಂದಗಿ ಲಾಪ್ನ ಖಕ್ ಚತ್ತೆಯೇ ಐ ಲೋಯ್ನ ಉಯ್ ಲೋಯ್ನ ತಾ ನಹಾಕ್ ಯಾಮ್ನ ವಾರೆ ಹೈಬ ಐ ಖಂಗಿನೆ ಮಪ
1: ಐ ಐ ಕಸು ತೋದಿದ ಮಮ ಐ ಕಸು ತೋದಿದ
2: ಮಿನಂ ಮಂಗಾಂಗ್ಬಸು ಹೈತಬ ನಹಾಕ್ನ ಐಂಗೊಂದಬು ನಪುಕ್ ನಿಂಗೆ ವಾ ಲೋಟ್ನ ನಬ ಹೊನ್ನರಿಬ ಕರಿಗಿನ ಮಪ
1: tuba mama makataro nuba
3: atay di lairi nang nang ngayi humang marik marik tena tuwa laga saraki ba yung masidagi nang gi kong do tangdok laga chatpangam laga draiba hayo mapa
1: mama nang naibu puning asum suanta hangi dore nang bu tuwa lukay dobagi tuwa makataro guno mama
3: ay ay am na pende mapa makoy makoy bu mi oina bu hona bada zaba macet tumba macet tauduna punchi lan teng narak bada naru na yang teklaba kem laba matam macida kari su thong na daba kana su khang na daba ma pham bada mapa bu tindo kani khalli ba na chaga na mau gada wat ki mapa yi oina tumla chanu hai na chap ta mi ai
1: hai de mama madu hai de mama mapa oibegi masindegi di masa oiba singima phamda phatta wahi amata so haide nang nang madum na khan gan ai khoi gi sindegi di nung shiba wahi khakta ma haige da bani ai khoi gi thamoi di ma khoi bu nung shina bagi palak panin he ma khoi sap tor ban te na khoi gi sin chire
3: moi baba ai ai khang ba yam na wahi moi baba ai yam na pende
1: ai khange madum bang na taibang sheba mapunan hapu hana lokshin kibani nang nang han chat kibado parabane paraba nang de khamanga moy
3: adubu moy baba nahak pu khang bangam khigadra bunchigi ya changlak pa matam machida chilak libatam thiraba nonglei nungchit singa chigi marukta
1: amma Mapula tabas a shingdo Yodri pobri kang batare dana mama
3: Pare Pare se moi baba Potana batau biro Ahing tumdra badi warani
1: Tum badi adu mandar hainga se
3: Adubu Tum thana boho na biro kai daugi mapa nang bo
1: Gadaira suike banho kang ho dare mama nang bo ain icha singa che shamlak pad karid lan khibano khangau darin he aina matam amada aina khankhi aigi pangal maying taraklaba matam da makhoi amamam na mapai gi sana gi chai chu oidun aigi pangal thona hapkani aigi ngalo oigani haiduda
3: moi ba
1: adubu adubu makhoi di tolop chaur chaur sarkar gi karmansari amamam oiduna matik chaba mi amamam oirga tokle ai ni chanagi cha shudi oidare makhoi amatana su
3: moi baba
1: nasibu nasibu karide choi khibano karam na lan khibano khangau dare ai
3: pare ai chum lairabadi nahak tum thau hai ba yararo ai khang moi baba ai chalake ai chale moi baba

0: ನಕುಟ್ ನ ಸಾಗದ ಪುಲಪ್ ಥದಲಗ ನಂಬನ್ ತುರೆಂದ ಥಾದಕಿಗೆನೆ
1: ಅಯ್ ಮಿನಾ ಮಚಾ
0: ಮಿನಾ ಇಮಪು
2: ಇಕೋಂಗ ಶಿದ ತೂದನ ನಥಿವೋಂಗ ದ ಶಾರ ಕಿಬನ ತರ್ನೆ ಹೇ ಫಿಜಿಟ್ ಫಿಗಾಯ ಶೆಟ್ಪ ಥೌಕ್ ಥಿ ತೈಬ ದೈಬರ್ ನಂಗ ನಸು ಅಯ್ ಬು ಶಿಂಗ ಬಸಾ ಅಯ್ ನಥಬಾಕ್ ತೋ ಶೆಗ್ಗಾಯರಗ ಈ ಶುಪ ಗಂಬ ನು ಪಾನಿನ ಹೇ
0: ನಥಬಾಕ್ ಶಿಗಾಯ ಈ ಥಕನಿ ಗಾಯನ
2: Layman, third class. Hey, stupid!
0: You're so stupid! I'm no smuggler like you. Yes, I was driver to earn money to support my family.
2: I'm lowly ne tori si hune.
0: Mai tai masadi saura badi English loan mane. Kaudu bafai. Nang na simi koi bukari guste. Malay masida. ಸಿನ್ಮಿ ಕೋಯ್ಕಿದಮಕ್ ಮೇದೆ ಹೈನಿ ಇಕ್ಕಾಯ್ ಕುಮ್ನ ಬೋಲೆ ನಂಗ್ ನಿಮ್ಮದು ಕಾಯ್ದಿ ಖಂಗದಗೆ
2: ನಂಗ್ ಇದು ವೈಂಗೊಂದ ತಾಯಿ ಭಾಯ್ದು ನೀನೆ
0: ಅಯ್ನ ತಾಕ್ತದಿ ನಂಗ್ ಕನಾನ ತಾಕನಿಯ
2: ಓಯ್ ಅದು ಖಂಗ್ದೆ ಸಲೋ ನಂಗ್ ಉಸು ನರಾಳ ಪಿಸಲಗ ನಪುಂಜಿ ಶೋಭ ಕೈ ಶೋಮ್ ಝಂಗ ನಮ್ಸೆ ನ ಥಂಬಂಗ ಮಮ್ಮಿನೆ ಸಕಂ ಐ ಸಲೋ ನಂಗ್ ಸಲ್ ಐ ನಂಗ್ ಸಲ್
0: ಐ ಕೋ ಯೇಂಗ್ ಬಿಯು ಐ ಗಿ ಫೋನ್ ನಂಗ್ ಈ ಅರೋನ್ ಅಥುಪ್ಪು ನಮಕ್ ಯಾವ ಫೋನ್ ನಶಿ ಮಣಿಪುರ ಸದ ನಂಗ್ ತೆಂಗ್ನಬ ಯಾಯ ಹೈದನ ಐನ ಪೈಸಲಪನೆ
2: ಫೋನ್ ಗಮಾವಲ್ಲೇ ಐ ಸಲು ಐನ ಸಲು ಹಬಿದ ಸಲು ಸರ್ ನೇಮಿ ಹಾಟ್ಪಣಿ
3: ಕರಿ
2: ಮಾನ ಮಿ ಹಾಟ್ಕೆ ಹೊರ ಮಗದಮಕ್ತ ಮಾಕಿ ಮಥಕ್ತ ಪೊಲೀಸ್ ಕೇಸ್ ಫೈನ್ ತೌದು ಲೈಕ್ರಬನಿ ಅಯ್ಕೋಯಿನ ಮಾವ ಸೇನೆ ಮತಂ ಯಾಮ್ ಕುಯಿರಬನಿ ನಶಿರಿ ಮಾಕ್ಪು ಫಾಜಿನ್ ಬಿದನ ಬಪುಜಿ ಶುಬ ಕೈಶುಮ್ ಸಂಗನ ನಮ್ಚಿನ ಥಮ್ಯು ಸರ್
3: ಅಯ್ನ ಮತಂ ಕುಯಿನಗೆ ಮಮಾಂಗದಗೆ ಫಾಗೆ ಖಲಿವ ಮಿಸಿ ನಶಿಯಗೆ ಮಾಂಗಲೆ ಬ್ಲರ್
2: ಯೆಸ್ ನುಪಾಸ್ನಿ ಸರ್
3: ಅಯ್ನ ಮತಂ ಕುಯಿನಗೆ ಮಮಾಂಗದಗೆ ಫಾಗೆ ಖಲಿವ ಮಿಸಿ ನಶಿಯಗೆ ಮಾಂಗಲೆ ಬ್ಲರ್
2: ಮಾನಿ ಸರ್ ಮಾಕ್ಷಿನಿ ಫಜನ್ ಬಿಯು ಸರ್
3: ಅದುಬು ಅಯ್ನ ಫಾಗೆ ಖಲಿವ ಮಿದುದಿ ಮಾಂಗನತೆ ನಹಾಣೆ ಓಪಿಎಸ್ ಕುಮಾರ್
2: ಅಯ್ಬು
3: ಯೆಸ್
2: ಅಯ್ಬು ದಿ ಕರಿಗೆ
3: ನಹಾಕಿ ಹೀರೋಯ್ ಪುಮ್ನಮ ಅಯ್ನ ಯಾದ್ರಬ ತ್ರಕ್ಕೆ ಆಗಲೋಯ್ನನ ಅಯ್ಕೋಯ್ನ ಫಾವದಿಗೆ ಅಯ್ಕೋಯ್ಗೆ ಕಷ್ಟದಿದ ಮಸಾ ಮಸಾನ ಮರಾಲ್ ಯಾದನು ಲೈಜರ
2: ದೇಸೈ ಮದಪುನಂ ನಮ್ ಥಾಂಗ್ನಿ ಲಂ ನಮ್ನಿ ಲಂತುನಬರಿ
3: ಕರಿ
2: ಡಿಎಸ್ಪಿ ನೈ ಒಂದಿಗೆ ಪಾಮ್ದೆ ಬಸೆನ್ ಫಮ್ಸಿ ಕ್ಯಾನ್
3: ಕರಿ ಹೈಬ
2: ಹೈಬಿಯು ಡಿಎಸ್ಪಿ ನೈ ಒಂದಿಗೆ ಲಂಗ್ನಿ ಬಸೆನ್ ಫಮ್ಸಿ ಕ್ಯಾನ್ ಹೆಕ್ ಹೈಬಿಯು ಐ ಹೆಕ್ ಪಿಜಗೆ ಡಿಎಸ್ಪಿ ನೈ ಒಂದಿಗೆ ಪಾಮ್ಲಿ ಬಸೆನ್ ಫಮ್ಸಿ ಕ್ಯಾನ್
3: ಶೆನ್ ಫಮ್
0: ಉಯ್ಮಾ ಜತಾ ತುರೆ
3: ಶೇಲ್ ಖರನ ಲೈರಗ ಚತ್ಪ ಯಾವ ಮೀನಿ ಹೈನ ಖಂಡ್ರ ಮಾಂಗ ಸಲೋ
4: ಸಾಕ್ಷಿಗೋ ಹೋತಾಮೋ ಅಮುತ ಐಬಿಕೋ ಥಬಾಕ್ ಸೆಗಾಯರಿಗೆ ಈ ಜೇಬ್ ಥಕ್ಬಿಗೋ
0: ಓಯ್ ನಂಗ್ ಫಾರಿದೋ ಐನಗ ಫಾಲಿ ಬೋನಿಯಂಗುನಿ ನಂಗ್ ನರಾದೋ ನಸಿ ಮಪುಂ ಚಪ್ ಚನ ಫಾಬ ನುಮಿಟ್ ಒಯ್ಬಗಿ ನಂಗ್ ಫಾಬಯುವಾನೆ
4: ಶಿ ಮೀ ಯುಸ್ತೆ ದನಿ ಸನಾನೆ
5: ಗಿಮಿ ಯೋಬಿರಿ ಬ್ರೋ
4: ಥಪಪ್ಪ
5: ಓ ಸನಾನೆ ಗಿಮಿ ಯೋಬಿರಿ ಬ್ರೋ
4: ಥಪಪ್ಪ ಯೋಗ್ಜರಿಯೇ
6: ಸಂಗಿಲ್ಲ ಸಂಗಿಲ್ಲ ಅಯ್ಯ ಲ ಲ ಸಂಗಿಲ್ಲ ಅಯ್ಯ ಲ ಪಾಪಾ ಅಕ್ಕೋ ನಾಗ ಕುಯಿ ಸಂತೋ ಮಿಗದೋ ಆದ ಥೋಲೇ ತು ಸೋಲೇ ಇಮಾ ಸಂತೋ ಬಿ ಐ ಸೋಮ್ದ ಲೈರೆ ಸೋಮ್ದ ಸೋಮ್ದ ಲ

0: ꯃꯛꯇꯗ ꯃꯔꯨꯞ ꯕꯤꯕꯤꯅꯤꯇꯥꯕꯨ ꯑꯩꯈꯣꯏꯒꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯔꯝꯁꯤꯗ ꯇꯔꯥꯝꯅ ꯑꯣꯛꯆꯔꯤ,
1: ꯈꯨꯔꯨꯝꯖꯔꯤ.
0: ꯌꯥꯝ ꯅꯨꯡꯉꯥꯏꯖꯩ. ꯏꯍꯥꯟ ꯍꯥꯟꯅ ꯃꯔꯨꯞ ꯕꯤꯕꯤꯅꯤꯇꯥꯗ ꯂꯥꯛꯆꯅꯤꯡꯕ ꯋꯥꯍꯪꯁꯦ, ꯍꯧꯖꯤꯛ ꯍꯧꯖꯤꯛꯁꯦ ꯁꯔꯚꯤꯁ ꯑꯆꯧꯕ ꯑꯃ ꯄꯥꯏꯔꯒ ꯂꯩꯕꯤꯔꯤꯕꯅꯦ, ꯑꯗꯨꯅ ꯃꯔꯨꯞꯅ ꯍꯧꯖꯤꯛꯀꯤ ꯋꯥꯔꯛ ꯂꯥꯏꯐꯁꯦ ꯍꯥꯟꯅ ꯆꯪꯗ꯭ꯔꯤꯉꯩꯗ, ꯁꯔꯚꯤꯁꯁꯤꯗ ꯆꯪꯗ꯭ꯔꯤꯉꯩꯗ ꯂꯩꯔꯝꯕꯒ ꯍꯧꯖꯤꯛ ꯆꯪꯉ ꯃꯇꯨꯡꯁꯤꯒ ꯋꯥꯔꯛ ꯂꯥꯏꯐꯁꯦ ꯀꯃꯥꯏꯅ ꯀꯃꯥꯏꯅ ꯇꯧꯕꯤꯔꯤ ꯍꯥꯏꯕꯁꯤꯃ ꯍꯥꯟꯅ ꯊꯝꯕꯤꯌꯣ.
1: ꯍꯥꯟꯅꯗꯤ ꯍꯥꯏꯗꯤ ꯑꯉꯥꯡ ꯑꯣꯏꯅ ꯂꯩꯕꯒꯤ ꯇꯥꯏꯞꯇ ꯇꯧꯔꯝꯃꯦ, ꯔꯦꯁꯄꯣꯟꯁꯤꯕꯤꯂꯤꯇꯤ ꯂꯩꯇꯕ ꯁꯤ ꯇꯧꯕꯗꯒꯤꯗꯤ ꯑꯃ ꯔꯦꯁꯄꯣꯟꯁꯤꯕꯤꯂꯤꯇꯤ ꯂꯩꯔꯦ ꯍꯥꯏ ꯇꯥꯔꯦ. ꯊꯕꯛꯁꯦ ꯐꯪꯕꯗꯒꯤꯗꯤ ꯏꯟꯗꯤꯄꯦꯟꯗꯦꯟ ꯑꯣꯏꯕꯗꯤ ꯍꯦꯜꯂꯦ, ꯐꯥꯏꯅꯥꯟꯁꯤꯌꯦꯜꯂꯤ ꯅꯠꯇꯅ ꯃꯦꯟꯇꯦꯜꯂꯤꯁꯨ ꯏꯟꯗꯤꯄꯦꯟꯗꯦꯟ ꯑꯣꯏꯌꯦ. ꯑꯗꯨꯒ ꯁꯤꯁꯦ ꯑꯗꯨꯝ ꯑꯩꯈꯣꯏ ꯊꯕꯛꯁꯦ ꯑꯗꯨꯝ ꯆꯤꯟꯖꯨ ꯆꯤꯜꯂꯦ, ꯑꯦꯛꯇꯤꯚꯤꯇꯤ ꯑꯗꯩ ꯄ꯭ꯔꯣꯒ꯭ꯔꯥꯝ ꯃꯌꯥꯝ ꯇꯧꯋꯦ, ꯕꯦꯇꯤ ꯕꯆꯥꯎꯒꯤ ꯄ꯭ꯔꯣꯒ꯭ꯔꯥꯝ ꯑꯗ ꯑꯗꯨꯃꯥꯏꯅ ꯃꯌꯥꯝ ꯇꯧꯋꯦ, ꯑꯗꯨꯅ ꯑꯗꯨꯝ ꯄ꯭ꯔꯣꯒ꯭ꯔꯥꯝ ꯀꯩꯁꯨ ꯇꯧꯔꯛꯄ, ꯑꯗꯒꯤ ꯗꯇꯥ ꯊꯥꯒꯠꯄ ꯈꯣꯠꯄꯁꯤꯅ ꯑꯩꯅ ꯑꯗꯨꯝ ꯂꯦꯞꯇꯣꯞꯇ ꯀꯩꯗ ꯄꯥꯏꯔꯒ ꯇꯧꯋꯦ. ꯂꯦꯞꯇꯣꯞꯇ ꯑꯩꯈꯣꯏꯒꯤ ꯗꯇꯥ ꯊꯥꯒꯠꯄ ꯈꯣꯠꯄ ꯆꯪꯉꯦ, ꯑꯗꯨꯃꯥꯏꯅ ꯇꯧꯋꯦ. ꯑꯗꯨꯒ ꯊꯕꯛꯀꯤꯗ ꯑꯗꯨꯝ ꯑꯩꯈꯣꯏꯒꯤ ꯃꯦꯗꯥꯝ, ꯑꯩꯒꯤ ꯑꯣꯐꯤꯁꯔꯁꯤꯡ, ꯑꯩꯒꯤ ꯃꯊꯛ ꯂꯩꯕꯁꯤꯡ, ꯑꯗꯒꯤ ꯑꯩꯒꯤ ꯀꯂꯤꯛꯁꯤꯡꯁꯤꯅ ꯑꯗꯨꯝ ꯁꯄꯣꯔꯠ ꯇꯧꯕꯤꯌꯦ ꯐꯖꯅ, ꯃꯣꯏꯅꯁꯨ ꯑꯗꯨꯝ ꯌꯦꯡꯁꯤꯟꯕꯤ, ꯑꯗꯒꯤ ꯑꯩꯈꯣꯏꯒꯤ ꯑꯩꯗꯣ ꯑꯗꯨꯝ ꯇꯣꯉꯥꯟꯅ ꯀꯩꯅꯣꯅꯤ ꯈꯟꯗꯕꯤꯗ ꯅꯨꯡꯉꯥꯏꯅ ꯑꯗꯨꯝ ꯂꯩ ꯍꯥꯏꯇꯥꯔꯦ.
0: ꯍꯣꯏ, ꯑꯗꯨꯒ ꯁꯔꯚꯤꯁꯁꯤꯗ ꯆꯪꯈꯤꯕꯒꯤ ꯖꯔꯅꯤ ꯍꯥꯏꯕ ꯇꯥꯔꯦ, ꯀꯃꯥꯏꯅ ꯇꯧꯔꯒ ꯆꯪꯈꯤ, ꯀꯔꯝꯅ ꯍꯣꯠꯅꯈꯤ ꯍꯥꯏꯕꯁꯦ ꯃꯁꯤꯒꯤ ꯃꯇꯥꯡꯗ ꯁꯝꯂꯞꯄ ꯋꯥꯔꯤ ꯈꯤꯇꯪ ꯍꯥꯏꯕꯤꯌꯣ.
1: ꯁꯤꯗ ꯆꯪꯈꯤꯕꯁꯦ ꯑꯍꯥꯟꯕꯗ ꯑꯩꯗꯤ ꯁꯤ ꯊꯕꯛꯇꯤ ꯀꯩꯁꯨ ꯌꯥꯝ ꯀꯟꯅ ꯈꯪꯉꯨꯗꯦꯕ. ꯑꯍꯥꯟꯕꯗ ꯑꯩꯗꯤ ꯒ꯭ꯔꯦꯖꯨꯑꯦꯁꯟ ꯂꯣꯏꯔꯒ ꯀꯣꯆꯤꯡ ꯆꯠꯂꯒ ꯕꯦꯡꯛꯀꯤ ꯑꯦꯛꯖꯥꯝꯒꯨꯝꯕ ꯊꯥꯔꯝꯕꯅꯦ, ꯕꯦꯡꯛ ꯄꯤ ꯑꯣ ꯑꯗꯒꯤꯗꯤ ꯑꯥꯏ ꯕꯤ ꯄꯤ ꯑꯦꯁꯅ ꯂꯧꯕ ꯕꯦꯡꯀꯤꯡꯒꯤ ꯑꯦꯛꯖꯥꯝ ꯃꯌꯥꯝꯁꯦ ꯑꯗꯨꯃꯥꯏꯅ ꯊꯥꯔꯝꯃꯦ, ꯑꯦꯁ ꯑꯦꯁ ꯁꯤꯁꯨ ꯑꯗꯨꯃꯥꯏꯅ ꯊꯥꯔꯝꯃꯦ. ꯑꯗꯨꯒ ꯕꯦꯡꯀꯤꯡ ꯑꯦꯛꯖꯥꯝ ꯊꯥꯅ ꯊꯥꯅ ꯁꯤꯒꯤ ꯑꯦꯛꯖꯥꯝꯁꯦ ꯀꯧꯁꯤꯜꯂꯛꯄꯗ ꯔꯤꯖꯥꯔꯕꯦꯁꯟꯗꯁꯨ ꯂꯣꯀꯣꯃꯣꯇꯣꯔꯒꯤ ꯆꯞ ꯆꯥꯅ ꯌꯥꯎꯔꯝꯕ, ꯑꯗꯒꯤ ꯑꯩꯅ ꯂꯧꯔꯛꯄ ꯒ꯭ꯔꯦꯖꯨꯑꯦꯁꯟꯗ ꯏꯀꯣꯅꯣꯃꯤꯛꯁ ꯑꯣꯅꯔꯁ ꯇꯧꯔꯛꯄꯁꯦ ꯆꯞ ꯆꯥꯅꯔꯝꯕ, ꯑꯗꯒꯤꯗꯤ ꯑꯩꯅ ꯑꯗꯨꯝ ꯊꯥꯖꯜꯂꯒ ꯌꯦꯡꯉꯨꯒꯦꯅ ꯐꯣꯝ ꯊꯥꯖꯜꯂ ꯑꯗꯨꯝ ꯊꯥꯖꯤꯟꯈꯤꯕꯅꯦ ꯍꯥꯏ ꯇꯥꯔꯦ, ꯑꯗꯨꯗ ꯗꯥꯎ ꯌꯥꯕꯗꯒꯤ ꯈꯜꯂꯛꯈꯤ ꯍꯥꯏ ꯇꯥꯔꯦ.
0: ꯑꯦꯛꯖꯥꯝꯒꯤꯁꯦ
1: ꯕꯦꯡꯀꯤ ꯑꯦꯛꯖꯥꯝ ꯈꯔ ꯊꯥꯔꯨꯕꯗꯨꯅꯁꯨ ꯑꯦꯛꯖꯥꯝꯁꯦ ꯀꯥꯟꯅꯈꯤꯕꯗꯣ ꯁꯤ ꯑꯦꯛꯖꯥꯝꯁꯦ. ꯑꯗꯨꯒ ꯕꯦꯡꯀꯤ ꯑꯦꯛꯖꯥꯝ ꯊꯥꯕ ꯃꯇꯥꯡꯗ ꯀꯣꯆꯤꯡ ꯆꯠꯂꯝꯃꯦ, ꯑꯗꯨꯗꯒꯤꯗꯤ ꯑꯗꯨꯝ ꯑꯗꯨꯒꯤ ꯃꯇꯨꯡꯗꯗꯤ ꯌꯨꯝꯗ ꯑꯗꯨꯝ ꯍꯣꯠꯅꯖꯔꯦ, ꯀꯣꯚꯤꯗ ꯆꯨꯡ ꯂꯥꯛꯁꯟꯈꯤꯕ ꯃꯇꯥꯡ ꯑꯣꯏ, ꯑꯗꯨꯅ ꯌꯨꯝꯗ ꯑꯗꯨꯝ ꯐꯝꯃꯒ ꯑꯗꯨꯃꯥꯏꯅ ꯍꯣꯠꯅꯔꯦ. ꯑꯗꯨꯒ ꯑꯗꯨꯀꯥꯟꯗꯗꯤ ꯑꯗꯨꯝ ꯑꯦꯛꯖꯥꯝꯒꯤ ꯑꯗꯨꯝ ꯄ꯭ꯔꯤꯄꯔꯦꯁꯟꯁꯦ ꯇꯧꯔꯒ ꯂꯩ, ꯅꯨꯃꯤꯠꯁꯤꯃ ꯑꯗꯨꯝ ꯇꯧꯔꯒ ꯂꯩꯕꯗꯣ. ꯀꯣꯆꯤꯡꯒ ꯆꯠꯂꯤꯉꯩꯗꯗꯤ ꯑꯗꯨꯝ ꯑꯩꯁꯦ ꯀꯣꯆꯤꯡ ꯆꯠꯂꯅꯤ, ꯑꯌꯨꯛꯇ ꯆꯠꯂꯦ ꯀꯣꯆꯤꯡꯗꯣ, ꯑꯗꯨꯗꯒꯤ ꯍꯜꯂꯛꯑꯒ ꯆꯥꯛ ꯆꯥꯛ ꯆꯥꯕ ꯈꯣꯠꯄ ꯇꯧꯔꯦ, ꯑꯗꯨ ꯃꯇꯨꯡꯗ ꯑꯗꯨꯝ ꯄꯥꯕ ꯈꯣꯠꯄ ꯇꯧꯔꯦ, ꯂꯥꯏꯔꯤꯛꯁꯦ ꯄꯥꯔꯦ. ꯑꯗꯨꯝ ꯅꯣꯡꯃꯗ ꯄꯨꯡ ꯅꯤꯄꯥꯟ ꯑꯗꯨꯃꯥꯏꯅ ꯑꯗꯨꯝ ꯑꯣꯏ ꯑꯗꯨꯝ ꯋꯥꯠꯂꯦ. ꯑꯗꯨꯒ ꯃꯣꯛ ꯇꯦꯁꯀꯨꯝꯕ ꯑꯗꯨꯝ ꯊꯥꯕ, ꯑꯣꯟꯂꯥꯏꯟꯗ ꯊꯥꯕ ꯈꯣꯠꯄ ꯇꯧꯋꯦ. ꯁꯤꯛꯁ ꯇꯨ ꯑꯩꯠꯁꯨ ꯑꯗꯨꯝ ꯄꯥꯕ ꯌꯥꯎꯋꯦ ꯑꯗꯨꯃꯥꯏꯅ. ꯑꯗꯨꯒ ꯃꯣꯛ ꯇꯦꯁ ꯑꯃꯨꯛ ꯊꯥꯕ ꯈꯣꯠꯄ ꯑꯗꯨꯃꯥꯏꯅ ꯇꯧꯋꯦ. ꯑꯗꯨꯒ ꯑꯦꯛꯖꯥꯝꯁꯦ ꯊꯥꯔꯒ ꯄ꯭ꯔꯤꯂꯤꯝꯁ ꯂꯥꯛꯑꯒ ꯃꯦꯟꯁꯤꯗꯤ ꯑꯗꯨꯝ ꯃꯦꯟꯁꯤꯗ ꯀꯠ ꯑꯣꯐꯀꯤ ꯁꯕꯖꯦꯛꯁꯦ ꯑꯃꯗꯃꯨꯛ ꯍꯥꯏꯕꯅꯦ, ꯑꯃꯗꯃꯨꯛ ꯑꯗꯨꯃꯥꯏꯅ ꯑꯗꯨꯝ ꯀꯠ ꯑꯣꯐꯇ ꯈꯤꯇꯪ ꯈꯦꯠꯅꯔ ꯆꯦꯟꯅꯔꯒ ꯑꯗꯨꯃꯥꯏꯅ ꯑꯗꯨꯝ ꯂꯩꯕ ꯃꯇꯥꯡ ꯂꯩꯌꯦ. ꯃꯦꯟꯁꯤꯗ ꯈꯤꯇꯪ ꯈꯤꯇꯪ ꯆꯤꯠꯊꯕꯒꯨꯝꯕ ꯇꯥꯏꯞꯇ ꯇꯧꯔꯒ ꯄ꯭ꯔꯤꯂꯤꯝꯁꯇꯤ ꯑꯗꯨꯝ ꯂꯥꯜꯂꯦꯕꯀꯣ. ꯑꯗꯨꯒ ꯃꯦꯟꯁꯤꯗꯤ ꯑꯃꯨꯛ ꯂꯥꯟꯕ, ꯑꯗꯨꯒ ꯁꯤꯒꯤ ꯑꯦꯛꯖꯥꯝꯁꯤꯁꯨ ꯃꯦꯟꯁ ꯑꯩꯅ ꯂꯥꯟꯒꯗ꯭ꯔꯥ ꯀꯥꯏꯅ ꯈꯜꯂꯨꯕ ꯑꯦꯛꯖꯥꯝ ꯑꯃꯈꯛ ꯂꯥꯜꯂꯛꯇꯕꯒꯤ, ꯌꯥꯝꯅ ꯅꯨꯡꯉꯥꯏꯇ꯭ꯔꯤꯉꯩ ꯃꯇꯥꯡꯗ ꯑꯦꯛꯖꯥꯝꯁꯤꯒꯤ ꯑꯦꯛꯖꯥꯝꯁꯦ ꯍꯧꯗꯣꯔꯦꯅꯁ ꯇꯧꯔꯛꯈꯤꯕ ꯑꯣꯏꯌꯦꯕ. ꯑꯩꯅ ꯍꯟꯗꯛ ꯕꯦꯡꯛꯀꯤ ꯃꯦꯟꯁꯦ ꯌꯥꯔꯗ꯭ꯔꯥ ꯀꯥꯏꯅ ꯈꯜꯂꯨꯔꯒ ꯌꯥꯔꯛꯇꯕꯒꯤ ꯅꯨꯡꯉꯥꯏꯇ꯭ꯔꯤꯉꯩ ꯃꯇꯥꯡꯗ ꯁꯤꯒꯤ ꯑꯦꯛꯖꯥꯝꯒꯤ ꯊꯣꯛꯆꯜꯂꯛꯄ, ꯑꯦꯛꯖꯥꯝꯁꯦ ꯗꯦꯠꯁꯤꯗ ꯇꯧꯗꯣꯔꯦ ꯀꯥꯏꯅꯒ ꯑꯗꯩꯗ ꯑꯗꯨꯝ ꯑꯦꯛꯖꯥꯝꯁꯦ ꯑꯗꯨꯝ ꯊꯥꯔꯦ. ꯑꯗꯨꯒ ꯑꯗꯨꯃꯥꯏꯅ ꯈꯜꯂꯦ.
0: ꯍꯣꯏ, ꯉꯁꯥꯏꯒꯤ ꯕꯦꯡꯀꯤꯡꯒꯤ ꯍꯣꯠꯅꯈꯤꯕꯁꯦ ꯁꯤꯁꯤꯅ ꯃꯔꯝ ꯑꯣꯏꯔꯒ ꯍꯧꯖꯤꯛꯀꯤ ꯁꯔꯚꯤꯁꯁꯦ ꯐꯪꯕ ꯉꯝꯖꯔꯤꯕꯅꯤ ꯍꯥꯏꯅ ꯊꯝꯕꯤꯕꯅꯤ ꯃꯔꯨꯞꯅ. ꯑꯗꯣ ꯃꯔꯨꯞ ꯖꯤ ꯗꯤ ꯗꯤ ꯃꯔꯨꯞ ꯕꯤꯕꯤꯅꯤꯇꯥꯗꯒꯤ ꯀꯔꯤ ꯀꯔꯝꯕ ꯋꯥꯐꯝ ꯈꯪꯕꯤꯅꯤꯡꯕ ꯂꯩ ꯍꯥꯏꯕꯗꯣ ꯍꯪꯕꯤꯌꯨ.
2: ꯃꯈꯥ ꯆꯠꯊꯔꯛꯄ ꯑꯣꯏꯅ ꯃꯔꯨꯞꯇꯒꯤ ꯈꯪꯖꯅꯤꯡꯕꯁꯤ, ꯃꯔꯨꯞꯅ ꯏꯀꯣꯅꯣꯃꯤꯛꯁꯀꯤ ꯂꯝꯗ ꯆꯪꯂꯛꯄ, ꯏꯀꯣꯅꯣꯃꯤꯛꯁꯇ ꯑꯣꯅꯔꯁ ꯇꯧꯔꯒ ꯄꯥꯝꯖꯩ ꯍꯥꯏꯅ ꯂꯧꯕꯤꯔꯛꯄ ꯑꯁꯤ ꯀꯔꯤ ꯋꯥꯈꯜꯗꯒꯤ ꯂꯥꯛꯈꯤꯕꯅꯣ, ꯑꯃꯗꯤ ꯀꯔꯤꯅ ꯏꯟꯁꯄꯥꯌꯔ ꯇꯧꯕꯤꯈꯤꯕꯅꯣ ꯍꯥꯏꯕꯗꯣ ꯈꯤꯇꯪ ꯊꯝꯕꯤꯌꯨ.
1: ꯏꯀꯣꯅꯣꯃꯤꯛꯁ ꯂꯧꯔꯛꯈꯤꯕꯁꯦ ꯑꯩꯁꯦ ꯑꯗꯨꯝ ꯀ꯭ꯂꯥꯁ ꯅꯥꯏꯟ ꯇꯦꯟꯗꯁꯨ ꯑꯗꯨꯝ ꯄꯥꯝꯃꯛꯈꯤ ꯏꯀꯣꯅꯣꯃꯤꯛꯁꯀꯤ ꯃꯇꯦꯛ, ꯑꯃ ꯁꯣꯁꯤꯌꯣꯂꯣꯖꯤꯗ ꯌꯥꯎꯋꯤꯗꯅ. ꯑꯗꯒꯤꯗꯤ ꯑꯃꯨꯛ ꯏꯂꯚꯦꯟ ꯇꯨꯌꯦꯜꯞꯁꯦ ꯑꯗꯨꯝ ꯏꯀꯣꯅꯣꯃꯤꯛꯁꯦ ꯄꯥꯝꯃꯛꯈꯤ, ꯏꯂꯚꯦꯟ ꯇꯨꯌꯦꯜꯞꯇꯁꯨ ꯑꯗꯨꯝ ꯏꯀꯣꯅꯣꯃꯤꯛꯁꯦ ꯄꯥꯝꯃꯛꯑꯦ. ꯑꯣꯖꯥꯁꯨ ꯑꯗꯨꯝ ꯅꯨꯡꯉꯥꯏ, ꯑꯣꯖꯥꯒꯁꯨ ꯑꯩꯈꯣꯏꯁꯦ ꯏꯀꯣꯅꯣꯃꯤꯛꯁꯀꯤ ꯑꯣꯖꯥꯁꯦ ꯑꯩꯈꯣꯏꯒꯤ ꯃꯦꯗꯥꯝꯁꯤꯒ ꯑꯗꯨꯝ ꯑꯣꯐ ꯂꯩꯕ ꯁꯕꯖꯦꯛ ꯑꯇꯩꯒꯤ ꯑꯣꯐ ꯂꯩꯕꯁꯦ ꯏꯀꯣꯅꯣꯃꯤꯛꯁ ꯑꯦꯛꯁꯇ꯭ꯔꯥ ꯀ꯭ꯂꯥꯁꯁꯦ ꯑꯗꯨꯝ ꯆꯠꯂꯦꯕ. ꯑꯩꯈꯣꯏꯁꯦ ꯍꯧꯅ ꯍꯧꯅꯔꯒ ꯏꯀꯣꯅꯣꯃꯤꯛꯁꯇ ꯀꯨꯝꯗ ꯑꯣꯐ ꯂꯩ ꯇꯥꯔꯒꯗꯤ ꯀ꯭ꯂꯥꯁ ꯇꯨꯌꯦꯜꯞꯁꯦ ꯑꯗꯨꯝ ꯃꯇꯝ ꯃꯥꯡꯍꯟꯗꯕꯤꯗ ꯑꯣꯐ ꯂꯩꯕ ꯁꯕꯖꯦꯛꯁꯦ ꯑꯩꯈꯣꯏꯅ ꯏꯀꯣꯅꯣꯃꯤꯛꯁꯔꯣꯝꯗ ꯑꯗꯨꯝ ꯑꯦꯛꯁꯇ꯭ꯔꯥꯁꯦ ꯄꯤꯌꯦꯕ. ꯑꯗꯨꯝ ꯑꯩꯁꯨ ꯆꯠꯂꯦ ꯑꯗꯩ ꯃꯦꯗꯥꯝꯗ ꯑꯗꯨꯝ ꯍꯪꯉꯦ ꯈꯪꯗꯕ ꯈꯣꯠꯇꯕꯁꯦ. ꯑꯩ ꯀ꯭ꯂꯥꯁ ꯇꯨꯌꯦꯜꯞꯀꯤꯁꯤꯗ ꯑꯩꯈꯣꯏ ꯃꯦꯗꯥꯝꯅ ꯀꯩ ꯍꯥꯏꯅꯤ, ꯃꯥꯒꯤꯗ ꯑꯩꯅ ꯈ꯭ꯋꯥꯏꯗꯒꯤ ꯇꯣꯞ ꯑꯣꯏ, ꯍꯟꯗꯛꯇꯤ ꯄ꯭ꯔꯥꯏꯁ ꯄꯤꯗꯣꯏꯅꯤ ꯇꯣꯞ ꯑꯣꯏꯕ ꯀꯥꯟꯗ ꯀꯥꯏꯅꯒ, ꯏꯀꯣꯅꯣꯃꯤꯛꯁꯇ ꯈ꯭ꯋꯥꯏ ꯋꯥꯡꯕꯗ ꯇꯣꯞ ꯑꯣꯏꯗꯣꯏꯅꯤ ꯀꯥꯏꯅꯒ ꯑꯩꯈꯣꯏ ꯃꯦꯗꯥꯝꯗ ꯑꯗꯨꯝ ꯍꯥꯏꯗꯤ ꯑꯩꯉꯣꯟꯗ ꯈꯔ ꯍꯦꯟꯅ ꯍꯣꯠꯅꯅꯤꯡꯅ ꯍꯣꯠꯅꯅꯤꯡꯅꯕꯒꯤꯀꯣ, ꯑꯦꯛꯖꯥꯝ ꯃꯇꯝꯗꯒꯁꯦ ꯄ꯭ꯔꯣꯇꯤꯟꯒ ꯂꯩꯔꯒ ꯄꯤꯕꯤꯔꯛꯄꯁꯨ
0: economics sida changa ki base maru ki ozana su inspired au ki badagi tu ke ishana pam jabaga sumaina changa ki bane haina su thambire na sai dege koi work life degi service se kamai changa ki ba economics ki stream je kai dobagi pami basi ki matang de worry se sana jare du bo maru ki personal life ta mung lak chege maru ki ming di khangjare to kari lam dagi no ima babagi ming na kari kawi ichine nau ka yasubi habse basi hana thambio tu ga educational background se masi su kadai da tamak pa schooling na ching ba degi master kadai dalotion biba si su thambio
1: aigi leifom se uripo som laikai phal west district aduga babagi mingna sizagur maim samkisor sharma mamagina ramasari mayum rina kumari devi ichena ohum ne aigi mathak dai bunga ma do makada inau piama aina yaima ai se aham badadi masas hon bagi ai gadra hon banina english school gomba mi yamina ba mafam da sang bajenga mudi aduna aina ai se government school am khakta mi su yam da ba te khoi ma bom so zawai ra lai ba aduna aduda ka yeng bin ka tong na ba na class 1 da gi dai adum tam ba hore ba class 1 da gi 8 pau se sigi khoi nam le kai du lai ba khoi junior high school da tam e aduda gi di adum lura ga du matung da iboto sna da gi class 9 da gi na 12 pau se iboto sna da tam sar e aduga mathang da gp women's college da graduation tau sar e da gi master di aina ek no doina tau sar
0: e am no aje do marum na hoji pan bi ba matam da class se ka laga 1 da gi hau na tam mi haina so tham bi ge aduna maru ki pun si da challenges ka ya am so thengna birang ga haina khanjai tuga marak sida specially able obena habitare khudung jada bas eduki matik thengnaram gani haina khanjai masigum ba mikup se ningsing biba lairagadi lairiba mayam sita su thauna ojana ba haitare marupna libiramu mayam da
1: popada gidim saina tor abanina ai iba matamda khut ani paira ge oi ge kanim paira ge aduga speech dum tappe ani ma paira banina tumaina ta oi aduga exam matamda budi ai ge extra minute hape 1 hour 20 minute 20 minute apaga aduna pung hung ge exam sai pung mari mung thai aduga exam matam je khut ani paai ba leng se na ba yawe na arga de di mulung gam taina da na ka ta oi ajum thangna thangna na ga le sara di du maina ta bu jam gwa di wa ki adagi public washroom gum sang ba adum ka ma kang ba se public place ka ga ka ga sang ba se thong je hana sek ta we ba hari kan bra lok ta lok ka je kan bra khor pran hana yeng adum ai dia ai dia je lok ta pal la ga le gi ba ha thong ha du ngam da ba su yau gre ba ko les ki matam da ga adui du na hana thong je sek ta we kan bra kan da bra ka mai ta we ga na ga adagi biometrics ki fingerprints ma ngo da tum ya de ba na kul ka ba matam da gi 11 12 ki da di me tam ho ni ಬಯನ ತೌರಗ ಬಯೋಮೆಟ್ರಿಕ್ಸ್ ಲೋಬ ಯಾದಬ ಗಿ ಕಾರ್ಡ್ ಮ ಎಕ್ಸ್ಟ್ರಾ ತೊಂಗಾನಗ ಸಾಬಿಯೆ ಅದಿದುನ ದುಂ ತೌರಗ ಸಿಜನಬ ಯಾವ ಎದುಗ ಥಬಕಿ ಎಕ್ಸಾಮ್ ಥಾರ್ಕು ಮತಂತದಿ ಅಮು ಬಯೋಮೆಟ್ರಿಕ್ಸ್ ಲೋಬ ಸಿ ಅದುಂ ಯಾದಬ ಗಿ ಎಚೆ ತುಂ ಗಾಯರಗ ಲೈಬ ಅದುಗ ಎಕ್ಸಾಮ್ ಸೆ ಥಾರ್ಕ ಮು ಥೋಕ ಪಮು ಯಾದಬ ಬಯೋಮೆಟ್ರಿಕ್ಸ್ ಯಾದಬ ಗಿ ಫಿಂಗರ್ ಲೋಮ ಲೋರಗ ಸುಂ ಯಾದಬ ಯಾವರ್ ಕು ಯಾವೆ ಐನ ಕುತಂ ಸಾದ ಥಿನೇಜರ್ ಪುಯ ಮತಂಗ ದ ವಾರಿ ಮ ಐಗಂದ ಥೋಕಿ ಬಂಗಾ ದ ಕೋಲೇಜ್ ಕಾರಿಂಗ್ ಮತಂ ದ ಅದ ಐಗಿ ಎಕ್ಸಾಮ್ ದ ಥೋಸ ಒಯೆ ಮಾನ ಬಿಸಿ ಜು ಲಾಕ್ತವ ನುಮಿಚೆ ಅದೈದ ವಾಶ್ರೂಮ್ ಸಂಗ ಎದುಗ ಪೊಂಜೆ ಲೋನ್ಸನ್ ಬಕಾಂದ ಲೋಕ್ಸ ಪ್ರಕಲ್ಲ ತಾ ಥೋಕ್ರೇಬ ಅದಗಿದಿ ಐಸಿ ಸಂಗೇನ್ ಹೈ ಕಾಂದ ಮಪಾಂದ ಅತೋಪ ಇಮಾನ್ ಬಿನ ಸು ಥೋಂಜಿ ಹೈ ಪೆ ಹೈಜನ್ ಬಿರಮ ದೈ ಲೋಕ್ಸೆ ತಾಸನ್ ಇರಬ ಕನ್ ಇರಬ ಕನ್ ಗಿ ಬದಗಿ ಥೋಂಜಿ ಹಾಂಗ್ ದೋಪ ಗಮ್ ದದ ಐಸೆ ಕೋಂಗ್ ನಮ ಕಾವೆ ಕು ದೈ ಲಾಕ್ಸ್ ಲಾವ್ರೆ ಕು ನಜುಂ ಥಿಲ್ಲೆ ಕು ಕರೋ ನಾವೆ ಕೋಂಗ್ ಗಜೆ ನಾರಗ ಕೋಂಗ್ ಥಿಲ್ಲೆ ಬ ಅದುಮೈನ ಗಮ್ ಕಿ ತಬಗ ಸು ಯಾವ್ ಗಿ ಅದಗಿ ಲೆ ಲಾಸ್ಟ್ ದಿ ಐನ ಕೋ ಬಬಾಯ್ ಲಾ ಆಗ ಅದುಮೈನ ಲೋಕ್ ಥೋ ಹಾಂಗ್ ದೋ ಅದುಮೈನ ತೌ ಕಿ ದುಗ ಐಗೆ ಫಿಂಗರ್ ಪ್ರಿಂಟ್ ಸೆ ಅಮು ಸು ಯಾವ್ ಬಾಲೆ ದು ಯಾ ದೇ ಬ ಸ್ಕೂಲ್ ಗಿ 11 12 ಕಿ ಬಯೋಮೆಟ್ರಿಕ್ಸ್ ತಬ ಮತಂ ದ ಮೈಗಿ ಬಯೋಮೆಟ್ರಿಕ್ಸ್ ಸೇಮ ಕಾಂಸಿ ದೈ ಗಿ ಸೆ ಪಹಾ ಪ ಯಾದ್ರೆ ಬ ಅದುನಾ ಐಸೆ ತೊಂಗಾನ ಎಕ್ಸ್ಟ್ರಾ ಕಾರ್ಡ್ ಅಮ ಮೇದಾಮ್ ಹೋಯ್ನ ಸಿನ್ ಬಿ ಪ್ರಿನ್ಸಿಪಲ್ ಹೋಯ್ನ ಮೇ ಕಾರ್ಡ್ ಅಮ ಕಾರ್ಟೂನ ತೌರಗ ಬಯೋಮೆಟ್ರಿಕ್ ಜೆ ಸೀಸನ್ ನೈ ಅದು ಯಾದಬದಗೆ ಅದಗಿ ಥಬಕ್ಕಿ ಮತಂದನ ಅಮು ಫಿಂಗರ್ ಪ್ರಿಂಟ್ ಸೆ ಯಾದಬದಗೆ ಥಬಕ್ ಎಕ್ಸಾಮ್ ಸೆ ಅಮು ಖರ ಗಾಯರಗ ಲೈರಗ ಫಿಂಗರ್ ಪ್ರಿಂಟ್ ಸೆ ಲೋಮ ಗಿಯೆಂಗೆ ಅದಗಿ ಲಾ ಅಮ ಖಕ್ತಿ ಖೋಂಗ್ದಗಿ ಲೋಗಿ ಬಬ ಹೋ ಯಾವೆ ಖೋಂಗ್ವಿದಗಿ ಫಿಂಗರ್ ಪ್ರಿಂಟ್ ಯಾದಬದಗಿ ಅದ ಎಕ್ಸಾಮ್ ಜೆ ಥಾರಗ ಅಮು ಥೋಳಪ ಮತಂ ಸೆ ಫಿಂಗರ್ ಪ್ರಿಂಟ್ ಲೋಗೆ ಸೆ ಅಮು ಯಾದಬ ಯಾವೆ ಹೈಚು ಮು ವಾದಪನಿನ ಐದು ಹೈಟ್ ವಾದಪಸಿ ಗಿಶ ಓವಾಬ ಮ್ಯಾಮದಿ ಥೆಂಗ್ನೈಯೆ ಹಾಗೆ ಟೀನೇಜರ್ ಮತಂ ಗುಂಬದಿ ಹೈಟ್ ವಾದಪಸಿ ಮುಂಗಾಯ್ಕಿದವ ಮ್ಯಾಮ್ ತವೆ ಲೈಬ್ರೆರಿ ಮಸಾಲೆ ಲೈಕ್ ಸೆ ಯೇಂಗ ಯೇಂಗ ಕದಂ ಫಲಕ್ಪ ಅದುಗ ಮು ಲೌಫ್ತಾ ಬಜೆಂಗಮ್ದವಗಿ ಕೊ ಅದುಗ ಹೈದಿ ಐನ ಚಿಂಜುಲುಂ ಬಾಗ್ರಮಿ ಮ್ಯಾಮ್ ಪಾರ್ಗಲೇ ಮೀದ ಡಿಸ್ಟರ್ಬ್ ತೌನಿಂಗ್ದವ ಥಬಿಯೋ ಖೋ ಥಬಿ ಅದುಗ ನುಮಿತ್ ನಿನಿ ಮುಗ್ ಸರ್ವೆ ನುಮಿತ್ ಹುಮ್ನಿ ಸುಬಸ್ದೈ ಮಪಾಂದ ಮಿ ಅನೌಬ ಸಂಗಪ ಸೆ ಫಮ್ಮಗ ಆಯ್ರಗ ಲೈವ ಅದು ಆಯ್ರಗ ಚಂಗಪ ಕಾಂದ ಸಿಗಿ ಲೈಕ್ ಸೆ ಅಂತಂಗ್ ಲೋಕ್ ಥಬಿಯೋ ತುಮಾಯ್ನ ಹಾಯ್ಬಸು ಈಬಸೆ ಐ ಲೈಕ್ ಸೆ ಪೇನ್ ಸೆ ಕಮಾಯ್ನ ಪಾರ್ಗ ಇದು ಸೆ ಖಂಗಮ್ದೆ ಆಂಬದ ಅದುಗ ಟ್ರೈದಿ ತೌ ಆಹಾಂಬದ ಕುಟ್ ಅಮನ ಪಾಯ್ಬಸೆ ಗದ ಗದಂಗ್ ನಿ ಎ ಗಮ್ದೇವ ಅದು ಪೋಚ್ ಅಂತ ಇಬ ಯಾದಬ ಕಿತಾಬ್ ತ ಕನ್ ತೌ ಅದೈದಿ ಮಮ್ಮ ಹೋಯ್ ಬಾಬಾ ಹೋಯ್ನ ಹಾಗಮಾಯ್ನ ಕುಟ್ ಅನಿ ಪಾರ್ಗ ಯೇಂಗೋ ಟ್ರೈ ತೌ ಅನ ತುಮಾಯ್ನ ಹಾಯ್ಬಿ ಅದೈದಿ ಕುಟ್ ಅನಿ ಪಾರ್ಗ ಮು ಪೇನ್ ಸೆ ಇರಮೆ ಪೇನ್ ಸೆ ನಂಗ್ ಪಾರ್ಗ ಪೇನ್ ನಂಗ್ ಪಾರ್ಗ ಕುಟ್ ಅನಿ ಪಾರ್ ಪಾರ್ಗ ಇ ಕುಟ್ ಅನಿ ಪಾಯ್ ತಾರ್ಗ ತಿ ಕಿತಂಗ್ ಅಮು ಗಮ್ಮೆ ಅದನ ಅದುಮಾಯ್ನ ತೌಗ ಕುಟ್ ಅನಿ ಪಾರ್ಗ ದಿ ಯಾಯ್ ಗಾನ ತೌಗ tamaki school ga ka bhor pasida kulgi khara sun ga bu ga ga khutti thro yeng yeng ga na to we ba ko am ka na khutti thro yeng yeng ga ne tum ai di kai ba gi luat pa do me am do ko tong de luat le do me ne ti thro ga to we ti ting thro ga na to ka tha se le ba ko da gi di am ka pa na ka pe ta mu ya ki ba da gi di me am na tum u ba da ga ise ima bina nang sa ha bu da ki ru re ga na ha re da gi tum wa khan ji da mi ne ki ye khoi ji kai khan ba gi type ta ma ᱛᱚᱢ ᱢᱤ ᱢᱟᱝ ᱛᱚᱯᱟᱥᱤ ᱯᱟᱱᱟᱝ ᱜᱟᱢ ᱫᱟᱵᱜᱤ ᱛᱟᱯᱛᱮ ᱞᱚᱛ ᱞᱟᱜᱟ ᱛᱩᱢ ᱞᱮ ᱢᱤ ᱪᱟᱢ ᱛᱤᱱ ᱢᱟ ᱯᱷᱚᱢ ᱡᱮᱥᱟ ᱱᱤᱝ ᱫᱟᱵᱜᱤ ᱛᱟᱯᱛᱮ ᱛᱩᱢ ᱛᱚᱣᱮ ᱠᱟᱭᱱᱚ ᱢᱟ ᱛᱷᱚᱵᱚᱠ ᱥᱟᱪ ᱥᱮ ᱠᱷᱚᱥᱮ ᱦᱟᱭ ᱜᱟᱥᱚ ᱢᱤ ᱠᱮᱢ ᱭᱟᱢ ᱫᱚᱭᱱᱚ ᱠᱚᱭ ᱱᱟ ᱛᱚ ᱚᱭ ᱫᱚᱨᱟ ᱠᱟᱭᱱᱮ ᱥᱮ ᱛᱩᱢ ᱦᱟᱝ ᱵᱚᱫᱚ ᱵᱚᱵ ᱥᱟᱛ ᱯᱟᱝᱜᱟᱢ ᱫᱟᱵᱚᱫᱚ ᱛᱩᱢᱟᱭ ᱞᱚᱢ ᱛᱚᱣᱮ ᱠᱷᱟᱨ ᱫᱤ ᱛᱚ ᱮᱱᱚ ᱦᱟᱭ ᱛᱚᱵᱚ ᱢᱟᱭᱟᱢ ᱢᱩᱫᱤ ᱟᱫᱩ ᱜᱟᱥᱚ ᱟᱛᱮ ᱡᱤ ᱢᱟᱱᱟ ᱵᱤᱥᱤᱝ ᱱᱟ ᱛᱩᱢ ᱟᱭᱜᱤ ᱢᱟᱛᱮᱝ ᱯᱟᱝ ᱵᱤᱭᱮ ᱤᱝᱜᱟᱭ ᱫᱟᱜᱤ ᱥᱚ ᱦᱚᱨ ᱜᱟᱫᱩᱢ ᱤᱢᱟᱱᱟ ᱵᱤᱱᱟ ᱟᱭᱜᱤ ᱵᱮᱜ ᱠᱟᱢᱯᱟᱥ ᱟᱫᱮᱜᱤ ᱞᱟᱭᱨᱤᱠᱟ ᱠᱟᱥᱮ ᱵᱮᱜ ᱛᱟ ᱜᱟᱯᱥᱮᱱ ᱵᱤᱨᱟᱜᱟ ᱠᱚ ᱢᱟᱦᱚᱭᱱᱮ ᱞᱚᱵ ᱵᱞᱟᱠ ᱯᱟᱜᱤᱢ ᱯᱷᱚᱢ ᱡᱚᱢ ᱢᱚᱭᱱᱮ ᱜᱚ ᱯᱚᱨᱟ ᱜᱟᱢ ᱛᱤᱱᱫᱚ ᱯᱤᱵᱟᱥᱤ ᱭᱟ ᱵᱮᱜ ᱠᱟᱥᱮ ᱯᱚᱨᱟ ᱜᱟᱢ ᱢᱚᱭ ᱛᱤᱱᱫᱚ ᱯᱤ ᱟᱫᱮᱜᱤ ᱫᱮ ᱟᱭᱱᱟ ᱤᱵᱟᱜᱟ ᱞᱚ ᱦᱚᱜᱫᱟ ᱵᱟᱥᱮ ᱢᱚᱭ ᱢᱟᱭᱟᱢ ᱱᱟ ᱠᱟᱠᱮ ᱣᱟᱞᱤ ᱤᱵᱤᱜᱮᱱ ᱛᱚᱨᱟ ᱜᱟᱫᱚᱢ ᱢᱚᱭ ᱢᱟᱭᱟᱢ ᱜᱮ ᱦᱮᱱᱟ ᱛᱤᱱᱪᱮ ᱞᱟᱜᱤ ᱱᱚᱵᱤᱠ ᱛᱟ ᱜᱟᱫᱚᱢ ᱡᱟᱦᱚᱭ ᱞᱚᱭᱱᱟ ᱤᱵᱤ ᱵᱟᱫᱚ ᱫᱚᱢ ᱫᱚᱢᱟᱭᱱᱟ ᱛᱚᱵᱮ
0: ᱯᱩᱱᱥᱤ ᱥᱤᱫᱟ ᱟᱣᱟᱵᱟ ᱠᱟᱭᱟᱢᱟ ᱛᱤᱱᱟᱨᱟᱜᱟᱥᱩ ᱱᱤᱝᱦᱟᱱᱟ ᱵᱟᱞᱟᱭᱛᱟᱱᱟ ᱦᱚᱡᱤᱵᱚ ᱦᱚᱱᱟ ᱵᱤᱨᱟᱯᱟᱜᱤ ᱢᱟᱨᱩᱢ ᱱᱟᱥᱤ ᱭᱚᱡᱟᱨᱟᱭᱵᱟ ᱱᱮ ᱦᱟᱭᱱᱟ ᱛᱷᱟᱢᱡᱟᱜᱮ ᱫᱩᱜᱟ ᱜᱟᱥᱟᱭ ᱢᱟᱨᱩᱢ ᱱᱟ ᱯᱟᱱ ᱵᱤᱠᱤᱵᱟᱫᱟ ᱢᱟᱨᱩᱢ ᱢᱟᱯᱟᱝ ᱟᱫᱩᱜᱟ ᱤᱢᱩᱝ ᱢᱟᱱᱩᱝᱜᱤ ᱥᱟᱯᱚᱨᱴ ᱠᱤ ᱢᱟᱛᱟᱝ ᱫᱚᱥᱚ ᱦᱟᱭᱵᱮᱛ ᱯᱟᱱ ᱵᱤᱨᱟᱢᱮ ᱫᱩᱱᱟ ᱢᱟᱥᱤᱜᱤ ᱢᱟᱛᱟᱝ ᱥᱤᱫᱟ ᱪᱤᱝᱥᱟᱱᱡᱟᱨᱟᱜᱟ ᱢᱟᱨᱩᱢ ᱱᱟᱜᱟᱥᱤ ᱵᱚᱠᱤ ᱥᱴᱮᱡ ᱥᱮ ᱭᱚᱵᱤᱨᱟᱯᱟᱫᱟ ᱯᱷᱮᱢᱞᱤ ᱥᱟᱯᱚᱨᱴ ᱦᱟᱭᱛᱟᱨᱮ ᱠᱟᱨᱤᱜᱩᱢᱵᱟ ᱢᱟ ᱛᱷᱟᱵᱟ ᱟᱢᱟ ᱛᱟᱣᱩ ᱢᱟᱛᱟᱢᱫᱟ ᱟᱫᱩᱜᱟ ᱠᱟᱨᱤᱜᱩᱢᱵᱟ ᱢᱟ ᱚᱭᱜᱤ ᱦᱟᱭᱱᱟ ᱠᱷᱟᱞᱟᱠᱯᱟ ᱢᱟᱛᱟᱢᱫᱟ ᱤᱢᱩᱝ ᱢᱟᱱᱩᱝᱜᱤ ᱥᱟᱯᱚᱨᱴ ᱦᱟᱭᱵᱟᱥᱤᱫᱤ ᱭᱟᱢᱱᱟ ᱢᱟᱠᱛᱟᱝ ᱟᱭᱯᱷᱟᱫᱤ ᱦᱟᱭᱱᱟ ᱦᱟᱭᱥᱟᱜᱮ ᱟᱫᱩᱫᱩᱱᱟ ᱯᱷᱮᱢᱞᱤ ᱥᱟᱯᱚᱨᱴ ᱪᱮ ᱢᱟᱨᱩᱯ ᱠᱤ ᱚᱭᱱᱟ ᱫᱤ ᱠᱟᱢᱟᱭ ᱠᱟᱢᱟᱭᱱᱟ ᱯᱷᱟᱝ ᱵᱤᱜᱤ ᱠᱟᱢᱟᱭᱱ ᱛᱚ ᱵᱤᱜᱤ ᱦᱟᱭᱵᱟᱥᱤᱥᱩ ᱦᱟᱭᱵᱤᱭᱚ
1: ᱯᱷᱮᱢᱞᱤ ᱥᱟᱯᱚᱨᱴ ᱛᱤ ᱟᱫᱩᱢ ᱯᱷᱟᱝᱜᱮ ᱠᱟᱡᱱᱟ ᱟᱭᱫᱤ ᱯᱷᱮᱢᱞᱤ ᱭᱟᱣᱫᱱᱟ ᱫᱮᱱᱤ ᱥᱩᱢᱟᱭᱱᱟ ᱜᱟᱥᱤ ᱥᱤᱜᱤ ᱛᱷᱟᱜ ᱥᱩᱢᱟᱭᱱᱟ ᱭᱚᱨᱚᱯᱟᱫᱤᱝᱟ ᱢᱚᱭ ᱢᱟᱢᱟᱥᱩ ᱫᱩᱢ ᱥᱯᱮᱥᱤᱭᱟᱞ ᱮᱰᱩᱠᱮᱴᱚᱨ ᱱᱮ ᱟᱫᱩᱱᱟ ᱰᱤᱥᱮᱵᱤᱞᱤᱴᱤ ᱜᱮ ᱯᱷᱤᱞ ᱫᱟ ᱫᱩᱢ ᱞᱟᱭᱮ ᱟᱫᱩᱱᱟ ᱥᱩ ᱥᱟᱯᱚᱨᱴ ᱥᱮ ᱯᱷᱟᱝᱜᱮ ᱠᱟᱡᱱᱟ ᱟᱫᱩᱜᱟ ᱮᱢᱟᱱᱟ ᱵᱤᱥᱤᱝ ᱥᱩ ᱫᱩᱢ ᱟᱭᱱᱟ ᱛᱷᱚᱠᱤ ᱵᱚᱢᱟᱛᱟᱱ ᱫᱟ ᱥᱠᱩᱞ ᱜᱤ ᱫᱟᱜᱤ ᱠᱚᱞᱮᱡ ᱜᱤ ᱥᱟᱠᱥᱟ ᱠᱤᱵᱚ ᱢᱟᱛᱟᱱ ᱫᱟ ᱮᱢᱟᱱᱟ ᱵᱤᱥᱤᱝ ᱱᱟ ᱚᱭᱱᱟ ᱢᱚᱭᱱᱟ ᱢᱩᱠ ᱯᱨᱟ ᱯᱷᱮᱢᱞᱤ ᱫᱟᱜᱤ ᱛᱷᱟᱯᱛᱚ ᱨᱟᱠᱯᱟ ᱱᱮ ᱵᱟᱫᱩ ᱠᱟᱱ ᱫᱟ ᱫᱤᱭᱟ ᱫᱩᱜᱟ ᱢᱚᱭᱱᱟ ᱢᱩᱠ ᱯᱨᱟ ᱥᱟᱯᱚᱨᱴ ᱟᱵᱤ ᱟᱫᱮ ᱚᱡᱟ ᱥᱤᱝ ᱥᱩ ᱟᱫᱟᱜᱤ ᱫᱤ ᱤᱢᱟᱱᱟ ᱵᱤᱥᱤᱝ ᱥᱩ ᱟᱭᱥᱮ ᱞᱟᱭᱤᱠ ᱛᱟᱢ ᱵᱟᱥᱮ ᱦᱟᱢ ᱵᱟᱦᱚ ᱜᱤ ᱵᱟᱥᱮ ᱥᱩᱢᱟᱭᱱᱟ ᱛᱷᱟᱵᱟ ᱢᱟ ᱛᱚᱨ ᱠᱟᱱᱤ ᱞᱟᱭᱤᱠ ᱟᱛᱟᱱᱟ ᱟᱭᱫᱤ ᱢᱟᱥᱴᱟᱨ ᱯᱷᱟᱣ ᱞᱚᱭ ᱠᱟᱱᱤ ᱠᱟᱭᱱᱟ ᱜᱟ ᱛᱚᱨ ᱠᱟᱛᱟᱢ ᱠᱤ ᱵᱟᱛᱤᱱᱟ ᱛᱮ ᱟᱫᱩᱢ ᱠᱷᱟᱵᱟᱨ ᱯᱟ ᱵᱟ ᱛᱷᱚ ᱟᱜᱟᱫᱤ ᱠᱟᱭᱱᱟ ᱜᱟ ᱠᱷᱟᱞᱟᱠ ᱯᱟ ᱠᱷᱟᱱ ᱜᱤ ᱵᱟᱫᱩ ᱟᱭᱫᱤ ᱭᱟᱢ ᱥᱚᱱ ᱜᱤ ᱵᱟᱜᱤ ᱥᱟᱫᱚ ᱟᱫᱩᱜᱩ ᱟᱫᱩᱢ ᱯᱷᱮᱢᱞᱤ ᱜᱤ ᱥᱟᱯᱚᱨᱴ ᱱᱟ ᱫᱩ ᱥᱩᱫᱩᱢ ᱟᱭᱫᱤ ᱞᱮᱯ ᱛᱟᱱᱟ ᱛᱟᱢ ᱵᱟᱥᱮ ᱜᱟᱢ ᱠᱤ ᱵᱟᱱᱮ ᱦᱟᱜᱛᱟᱨᱮ
0: ᱢᱟᱠᱷᱟ ᱪᱟ ᱛᱷᱟᱡᱟᱨᱟᱠ ᱯᱚᱭᱱᱟ ᱢᱟᱨᱩᱯ ᱛᱟ ᱠᱷᱚᱭᱱᱟ ᱦᱟᱝᱡᱟᱱᱤᱝ ᱵᱟ ᱣᱟᱦᱟᱝ ᱫᱤ ᱢᱟᱨᱩᱯ ᱱᱟ ᱪᱮᱞᱮᱱᱡᱮᱥ ᱢᱮᱭᱟᱢ ᱥᱮ ᱛᱷᱮᱝᱱᱟ ᱵᱤᱵᱟ ᱢᱟᱛᱟᱢ ᱫᱟ ᱢᱟᱨᱩᱯ ᱱᱟ ᱜᱤᱵ ᱟᱯ ᱛᱚᱝ ᱱᱤᱝ ᱵᱟ ᱢᱟᱛᱟᱝ ᱭᱟᱣ ᱵᱤᱵᱨᱟ ᱟᱢᱟᱫᱤ ᱭᱟᱨᱚᱯ ᱯᱟ ᱢᱟᱛᱟᱢ ᱫᱟᱱᱟ ᱠᱟᱢᱟᱭᱱᱟ ᱠᱟᱨᱚᱢ ᱱᱟ ᱛᱷᱮᱝᱱᱟ ᱵᱤᱠᱤ ᱵᱟᱜᱮ ᱦᱟᱵᱤᱛᱩ ᱥᱩ ᱛᱷᱟᱢᱵᱤᱭᱚ
1: ᱜᱤᱵ ᱟᱯ ᱛᱚᱵ ᱵᱟᱥᱤ ᱢᱟᱛᱟᱝ ᱡᱮ ᱫᱩᱢ ᱭᱟᱣ ᱜᱤ ᱟᱫᱚ ᱭᱟᱣ ᱢᱟᱛᱟᱢ ᱥᱮᱫᱟ ᱞᱟᱭᱤᱯ ᱥᱮ ᱯᱩᱨᱟ ᱢᱚᱠᱚᱠ ᱛᱟᱜᱤ ᱢᱚᱦᱚᱝ ᱱᱤᱝ ᱵᱟᱜᱟ ᱭᱟᱣᱮ ᱥᱤᱜᱤ ᱥᱮ ᱡᱩᱢᱟᱱ ᱯᱟᱢ ᱫᱨᱮ ᱜᱟᱭ ᱠᱷᱟᱱ ᱵᱟᱜᱤ ᱛᱟᱭᱯ ᱛᱟ ᱢᱚᱠᱚᱠ ᱛᱟᱜᱤ ᱦᱚᱨᱟᱛᱤ ᱱᱩᱝᱟᱭ ᱜᱟᱱᱤ ᱜᱟᱱ ᱜᱟ ᱠᱷᱟᱱ ᱵᱚᱫᱚ ᱟᱫᱚᱢᱟᱭ ᱛᱚ ᱜᱟᱫ ᱜᱟ ᱛᱟᱭᱨᱤ ᱛᱟᱭᱱᱟ ᱯᱷᱚᱢ ᱡᱩ ᱠᱷᱟᱝ ᱫᱟᱵᱟ ᱣᱟᱫᱤ ᱣᱟᱵᱟ ᱢᱟᱱᱩᱝ ᱛᱟ ᱟᱫᱚᱢᱟᱭᱱᱟ ᱛᱟᱣᱵᱟ ᱟᱫᱚᱜᱟ ᱟᱫᱚᱢᱟᱭ ᱠᱷᱟᱱ ᱵᱟᱥᱤᱫᱟ ᱟᱭ ᱥᱩᱢᱟᱭᱱᱟ ᱯᱚᱢ ᱵᱟᱜᱤ ᱢᱟᱡᱮ ᱞᱟᱭᱤᱯ ᱡᱮ ᱜᱤᱵ ᱟᱯ ᱛᱚ ᱠᱤ ᱵᱟᱱᱤ ᱜᱟᱭ ᱛᱩᱫᱤ ᱯᱟᱢ ᱫᱮ ᱵᱟ ᱢᱟᱱᱟᱫᱨᱤ ᱦᱟᱭᱫᱟᱱᱟ ᱫᱤᱜ ᱟᱯ ᱛᱚ ᱠᱤ ᱵᱟᱱᱤ ᱫᱤ ᱯᱟᱢ ᱫᱮ ᱫᱩᱭᱫᱩᱱᱟ ᱟᱫᱚᱢ ᱜᱤᱵ ᱟᱯ ᱛᱤ ᱛᱚ ᱨᱚᱭᱱᱟ ᱟᱫᱚᱢ ᱠᱷᱟᱞᱮ ᱟᱫᱚᱢ ᱦᱚᱱᱛᱤ ᱦᱚᱱᱟᱨ ᱟᱢᱩᱠᱛᱤ ᱯᱷᱟᱣᱨ ᱛᱟᱨᱟᱜᱟ ᱥᱩ ᱤᱥᱟᱱᱟ ᱢᱤᱱᱟᱜᱟ ᱢᱟᱫᱤᱥ ᱢᱟᱥᱟ ᱥᱚᱱ ᱵᱟᱫᱟᱜᱤ ᱥᱚᱱ ᱵᱟᱫᱩᱱᱟ ᱢᱟᱨᱚᱢ ᱚᱭᱨᱟᱜᱟ ᱥᱚᱱ ᱵᱟᱫᱩᱫᱟ ᱵᱞᱮᱢ ᱵᱟᱫᱩᱢ ᱛᱚ ᱵᱩᱫᱩ ᱟᱫᱩᱫᱤ ᱯᱟᱢ ᱫᱮ ᱵᱟᱭ ᱠᱤᱨᱟᱜᱟ ᱥᱮᱱ ᱵᱟᱫᱩᱫᱤ ᱥᱚᱱ ᱵᱟᱜᱤᱱᱮ ᱠᱤᱨᱟᱜᱟ ᱥᱮᱱ ᱵᱟᱫᱩᱫᱤ ᱯᱟᱢ ᱫᱮ ᱫᱩᱫᱩᱱᱟ ᱟᱫᱚᱢ ᱭᱟᱨᱤᱝᱟᱭ ᱫᱤᱝ ᱟᱢᱤ ᱠᱷᱟᱭᱫᱤ ᱦᱚᱱᱟ ᱠᱤᱱᱤ ᱟᱵᱫᱤ ᱢᱤᱭᱚᱭ ᱵᱩᱯᱩᱱ ᱥᱤᱡᱮ ᱦᱚᱱᱟᱨᱟ ᱦᱚᱱᱟᱨᱟᱜᱟ ᱥᱩ ᱥᱤᱱᱤ ᱦᱚᱱᱟᱫᱨᱟᱜᱟ ᱥᱤᱱᱤ ᱫᱚ ᱤᱝ ᱟᱢᱤ ᱵᱟ ᱠᱷᱟᱭ ᱯᱷᱟᱣᱛᱤ ᱦᱚᱱᱟᱨᱟᱢ ᱠᱷᱤᱜᱟᱱᱤ ᱜᱟᱱᱟᱜᱟ ᱟᱫᱩᱢᱟᱭᱱᱟ ᱠᱷᱟᱞᱮ ᱠᱟᱜᱩᱢ ᱟᱭᱱᱟ ᱢᱟᱛᱟᱢ ᱫᱩᱫᱟ ᱟᱭᱫᱤ ᱠᱞᱟᱥ ᱟᱭᱠ ᱛᱟᱝᱜᱟ ᱯᱟᱥ ᱛᱚᱨᱟᱜᱟ ᱛᱚ ᱟᱢᱵᱟ ᱛᱟᱨᱟᱜᱟ ᱫᱤ ᱦᱚᱡᱤᱜᱟ ᱥᱤᱜᱤ ᱪᱟᱝ ᱥᱮ ᱭᱚᱨ ᱚᱭ ᱭᱚᱨ ᱚᱭ ᱵᱟᱫᱩᱱᱟ ᱜᱤᱵ ᱟᱯ ᱛᱟᱣ ᱫᱟᱵᱤᱫᱟ ᱟᱫᱩᱢ ᱦᱚᱱᱟᱨᱟᱜᱟ ᱟᱢᱤ ᱵᱟ ᱠᱷᱟᱭ ᱟᱫᱩᱜᱟ ᱦᱚᱡᱤᱜ ᱥᱩ ᱥᱤᱜᱤ ᱛᱷᱟᱵᱚᱠ ᱯᱷᱟᱝᱵᱟ ᱛᱟᱨᱟᱜᱟ ᱥᱩ ᱟᱭᱱᱟ ᱟᱛᱚᱯᱟ ᱠᱚᱢᱯᱤᱴᱤᱴᱤᱵ ᱮᱠᱡᱟᱢ ᱠᱷᱟᱨᱟ ᱟᱫᱩᱢ ᱛᱷᱟᱡᱟ ᱠᱷᱤᱜᱮ ᱠᱟᱭᱱᱟ ᱠᱷᱟᱞᱤᱵᱟ
0: ᱭᱟᱢᱱᱟ ᱯᱷᱟᱡᱟᱵᱚ ᱣᱟᱠᱷᱟᱞᱚᱱᱤ ᱢᱟᱨᱩᱯᱱᱟ ᱦᱚᱡᱤᱜ ᱛᱷᱟᱢᱵᱤᱵᱟ ᱢᱟᱠᱷᱟ ᱪᱟᱛᱷᱟᱡᱟᱵᱚ ᱚᱭᱱᱟ ᱟᱠᱷᱚᱭᱱᱟ ᱢᱟᱨᱩᱯᱛᱟᱜᱤ ᱠᱷᱟᱝᱪᱟᱱᱤᱝ ᱵᱟᱥᱮ ᱢᱟᱨᱩᱯᱠᱤ ᱪᱮᱞᱮᱱᱡᱮᱥ ᱥᱤ ᱱᱟᱠᱷᱟᱱᱟ ᱢᱟᱫᱟ ᱛᱷᱟᱢᱵᱤᱜᱨᱟᱜᱟᱠᱚ ᱢᱟᱨᱩᱯᱠᱤ ᱞᱟᱭᱤᱯᱛᱟ ᱭᱟᱢᱱᱟ ᱢᱮᱢᱚᱨᱮᱵᱚᱞ ᱚᱭᱵᱟ ᱛᱷᱟᱣᱫᱚᱜ ᱢᱟᱨᱩᱯᱯᱩ ᱪᱟᱣᱱᱟ ᱤᱱᱯᱷᱞᱩᱭᱮᱱᱥ ᱛᱟᱣᱵᱟ ᱞᱟᱭᱵᱤᱵᱨᱟ ᱞᱟᱭᱵᱤᱨᱟᱜᱟᱫᱤ ᱠᱤᱛᱟᱝ ᱥᱮᱭᱟᱨ ᱛᱟᱣᱵᱤᱨᱟᱢᱚ
1: ᱟᱭᱜᱮ ᱱᱩᱝᱟᱭᱵᱟ ᱢᱤᱠᱢᱟᱭ ᱛᱟᱨᱟᱜᱟᱫᱤ ᱟᱭᱜᱮ ᱡᱮ ᱯᱩᱠᱯᱟᱫᱟ ᱭᱟᱢ ᱯᱤᱠᱱᱟ ᱥᱚᱞᱮᱛ ᱥᱚᱱᱟ ᱯᱚᱭ ᱟᱫᱩᱜᱟᱢᱩ 4 ᱢᱟᱱᱛᱷ ᱠᱩᱢᱵᱟᱥᱤ ᱫᱟᱵ ᱠᱟᱱᱟ ᱱᱟᱨᱮ ᱱᱟᱵᱟᱥᱤᱱᱟ ᱰᱚᱠᱴᱚᱨ ᱱᱟ school ki exam pass torakpa tagi khoni soi haitabada ama khangma ngamase khanga ga soi haitabase tammaga so haikpa tagi ari ma chama sa oirasu madu struggle toraga lan thorakpa ngam taraga di madu success ni haina thamjani
0: maru na ban bi khibada 12 ki marks hai torakpa matanda expected mark tagi khara he na phanguka su yawe haina thambi hi adu dena maru ki punsi da su achievement khara di dum yamna leram gani haina khanje to laibiraga di kari kari no have to kitang hai bi
1: 9 karapase sida 9 gi promotion exam da mu aina toba mu oye adugi matung da class 11 adu 10 thaba matam chidi amna wa ki like aise manipuri medium da neba class 1 2 aise manipuri medium da to english medium da lakpa gi 19 jam wa gi phugat na bo na bada aduna 10 jidi amkon phajaba mark se ngam ki adagi di adugi matung da 11 karapase da di isa kitang nungai ba ma tawre 11 karapada di lare ki maram da su kitang awan ba ma lae school gi activity ke kata sun participate tobe se ngam me manabi ke phulaga or so adu sport annual sport mit ta se sana ba se dum participate tawe da second tar kwa da gi di second tar kwa first tar kwa winner pus ma yaw adu ga class 11 to ap sidi prai gi turning point ki ta ta tawe class 11 kar pa se like pa ba sun nungai ki ba matang oi ki class na tar class ta tar kwa khot pa like sun pa ba ngam ki ba matang oi to ap sida di subject ani da letter sale home science ka geography ga da aduga school gi oina economics ta su subject to parore home science ta su subject to parore to maina school gi sports sana ba da su cs ta ga cs sana ba da winner ga oire cs se ada cs sana ba si jo cs sana ba ho gi ba je ai je pham ma ga ga am kana ko chen chen ma ko pas jingam da ba gi kana to ba gi pham ma ga sana ba ya ba game thi ba da yum da ga koi da ga dum sana koi da ko ma ga to ra ga cs sana ba je tam ba ho gi adu da gi to ba adu gi sam ba du na school gi da ya ru ba ne aduga 11 12 se dum class gi sa 1 sa 2 na exam adum tam tam gi tawase sida sudum 1 2 3 chi manung da dum chandi sal manga me aduga college kar ko matam da sumu sports se third sem da ka su yawe da su cs ka saini sekar ga sane ye adu sudum tare second ta ba da gi fifth sem da namu cs ta first ka tare college ki koi graduation gi exam se ba gi exam sida sida ga economics department ki oina di aina mu score do highest score oye cooperative union da su kono to me je diploma ta ra me diploma si da junior basic course ki aur me si da su exam ta ga hai to third position ta ai adu gi tung da adu di thapak ta ujing gi ma mang gi oi thapak ta ram dai ga graduation loi mark ta ni ko adu gi jom sa salam bane ba hai di matam je dum adu la en hai bu da adu gi course tum su jau chalu bane computer course loi ba tung da adu gi da cooperative ta mu yaur ba tumaina third mu tar e adu ga ta thapak ta ram tung da beti bachao gi program ta we 10 year celebration of beti bachao celebration tawe adu da international women's day daga best lady employee gane ko pibire ko Imphal West ki ICDSL Imphal West na
0: hoi have the beyond classroom da have tare larik ta ngat na tawa atopa co curricular activities ta su marum se mi ko thong ba dungam me ha na tham jake duga nga sai chess ta winner oi birak pa kai kam am su tham bikre duga nga sai marup na ban bi ki da corporate management gi the diploma ma mati ama chala mi ha na tham biram me masi gi sita changi pase kari maram gi no have the kari to ba gi pam je ki ba no isi gi mata nus ki tang ha biram
1: sin sang bu je simaina ma lai re cooperative ki course ma lai re course yam chang mo 6 month ki ne adai da yum da sum lai chalang lai pai ne ko le taw lai bu di mi tin ra tra ka nom di taw re ba tu da sida ma ha di thokning ba sa ning ba da gi tum tam ba ya ba kan lai tar ga di tam ho ge na khan ba gi ko adu cooperative ki matang ji jun khang ning u ba gi tumaina tar ga ya ru ba ne ki course yam nungai ki adai nungai ki ba je account ki class ka ya we account ki class adum ka nei na khal le adum ha di ai ne su kan khang dri ba ma ko ya ga account se tam ba ma tam da nungai ki ate subject sing su adum cooperative lam da khang phu chanu ngai ki
2: chess masana asida winner kaya moi birakhi haina marup na marup ki achievement sing da su thambiri masi yamna thagat ningai ni haina khanje makhata na chatha sarak pada marup ki school life da chess masana asida marup na winner tabiki haina su marup na hojik thambiri masi yamna thagat ningai ni haina khanje makhata na chatha sarak pada ekhoina marup ta hangjaning basi chess masana asi marup na kari urubadagi pamki bano amadi sanaba horakhi bano masina marup ki bunsi da amadi marup ki wakhalon da kari ahong
1: ba phawhan bagi habit su thambi se sana ba ho se ai di khai di atai ga pun laga ko chen chen laga sana ba jengam da ba adu da gi pham ma ga sana ba ya ba game ga na ga tham chira pa da khoi da wai na zu se sana ba je ha ma da tak pi ki pham ma ga sana ba ya ba game ga game da cs adai sani se kar je ada CS itu ini pamza bodo oikrisana ada gitu ini mu CS am pamza krisi aku je CS wakhan gini bu koki oido ini bu koki game ada itu cah sponsor agak su kok tadi kita tahu dia kan hining bagi atau dah hene su pam ni sedan hene kon tahu ning bama su poki ba abdi mina lay ba asas wala gadi mu kok su kari solam gadi kai kan bagi type tama adu gitu kai tu tahu dia kan hai bodo dah si am pam kibo doi
2: yam nungai jai marup kiwari marup na CS takari wakhalon dagi pam kibo no hai bese su taja kre makasa tsara poina marupna best ICDS lady employee award 2025 haibagi award asi phangbi khiba yamna thagat ingai oi haina khanjai award asi phangki ba matamda marupta kari phaubi khiba ge haibu tu thambi
1: ID program da dum chan ta chala me yaw mi khoba tar ga da sumaina sigum ba ma kan ta yisikim khangu de adeda ka khangok da nai ming da mai kau thorak pasi dam nungai ki aduga haibdi koi me dam hoina koi da aingon da haidi aido so le kolkim khan kan ta da bida muina haidi hona bakali khaidi asidi ese da beti bachao ki da pv bane beti bachao program da international women's day da adu dam nungai ki haita pio morga de ki di haibdi women sing das import oba adu women plus women sing das import oba gi da ma khaidi me dam hoina best lady employee kan pv du dam nungai ki haita
0: Nasagi women gi weba pochida achievement na mafang bira kwasida yam na harau ba ma phause ki aina maru na thambi bane do koi loisha lak pasida haiba tare maru future plan maru ki haujik pa de service pai re duga matung tarak pa su competitive exam ka yam adi try to ki ni haina su chamla pa ki tanga ma di thambi ra me do mi weba khudi makse exam achievement na ta na future plan ka yam ma yat nar ga tham na ri bane ba adu na tung tarak pa da maru ki oina kari karam ba thabok thoram pai khapi ki haina khali
1: I give you several plans. I go by my disability, my young, my living, Tunda, my lack of the river. I do get the way the education give with the focus and pinning it. I don't with the import of education get the coach who's not reading a mega and a moisting the extra coaching at our ga, a do in a free day coaching at the bungam, pangan bungam, taragadiga and a canvado. Tung tarpangang sing different labels sing lack of the bada. I give you several plans. Matting pang by education get the getting wiggy, a what bagai car, and the with the moid hen a success with bungam novagi. A do minor matting panging.
0: Like you may say hen encourage stoning a future the Haina Thambi bane masima yamna fazawa wakhal ni Haina Thamjage duga aroi boina marupta gi hangjaning base koi gi hajiking asagi differently able obana kudong chada base marupna thengna biki sumaina angang thogalakli bana ha kaya sida sudum thengna ba yarong gani Haina Thaje adudna advice or message or marup ki side te gi pibining ba lairagati khara thambi ram
1: advice hogle bangang singjang angang singja pining ba se khoije kan oire haiduna hanta da lai tabi da adum khoina ngami phauti punsi se changsen ba yabdi changsen ga da bani try am tang di tawramu gain haibo do ari lai thok tabi da try di tawramu ngam ba yab changsen ba yab ma tang phauti changsen ga da bani khoina tong jingai da poche ma di singam ni ngam moya lai thopi ba se adu su du anu ngai ti ai ta adum simadi ma ngam mo si ni ma ngam ni adu maina moya khoina try tau jingai dai ga dra lai thopi ba se tau janing te du ga family sing na su icha sumaina pol ek na tana tok da bit da support tok biraga dagi asa sao nan tok biba adum atai ga mana asa sao nan tok biraga losen da bit da buthok biraga mana mana sangning ba dum hiram makhan makhan sing du da support tok biraga mai pak na ba hona bio aduga aduma na support kuma ba phang tar ga de koi mai pak pase soi ro yana su ai hani ni
0: hai achum bane hot na raga di mai pak pangam da ba hai se lai ta bane maru ado akhoi wari diam sa janingi maru ka du bu matam ga kak na bi lai bana patanga si da losen dare maru marup nangasi achin bamatam kai thopidna khoi gi thoram ma sida seru gya bibagi tamakta amuka hanna na harol gi khonjel gi mai kai degi thagat pafong dok chari
1: thagat sari yar empal gin harun khonjen busu yar thagat pafong dok sari aisi wangang busu ka yadi haijade adu bu yar empal na wari khara share tauna bagi tamak tanja bibira bagi tamak thagat pafong dok sari

0: ꯃꯩꯈꯨ ꯀꯥꯞꯊꯣꯛꯄ ꯐꯣꯒꯤꯡ ꯇꯧꯕꯅ ꯗꯦꯡꯒꯤ ꯊꯤꯡꯕ ꯉꯝꯂꯣꯏ.
1: ꯗꯦꯡꯒꯤ ꯍꯥꯏꯔꯤꯕ ꯚꯥꯏꯔꯁ ꯅꯥꯊꯣꯛꯍꯟꯕ ꯂꯥꯏꯅꯥ ꯃꯈꯜ ꯑꯁꯤ ꯃꯍꯤꯛ ꯌꯥꯎꯔꯕ ꯑꯦꯗꯤꯁ ꯀꯧꯕ ꯀꯥꯡ ꯃꯈꯜ ꯑꯃꯅ ꯆꯤꯛꯄꯗꯒꯤ ꯅꯥꯍꯜꯂꯤ. ꯀꯥꯡ ꯃꯈꯜ ꯑꯁꯤ ꯑꯌꯨꯛ ꯅꯨꯡꯊꯤꯜꯒꯤ ꯃꯇꯝꯗꯇ ꯑꯌꯥꯝꯕ ꯆꯤꯛꯏ.
2: ꯂꯥꯏꯑꯣꯡꯁꯤꯡꯗꯤ ꯑꯔꯨꯝ ꯀꯟꯅ ꯍꯧꯕ, ꯀꯣꯛ ꯌꯥꯝꯅ ꯀꯟꯅ ꯆꯤꯛꯄ, ꯁꯔꯨ ꯁꯌꯥꯡ ꯆꯤꯛꯄ, ꯃꯤꯠꯀꯤ ꯃꯅꯨꯡ ꯊꯪꯕ ꯁꯔꯨꯛꯇ ꯆꯤꯛꯄ ꯅꯥꯕ ꯐꯥꯎꯕ, ꯃꯥꯏ ꯉꯛ ꯑꯃꯗꯤ ꯊꯕꯥꯛꯀꯤ ꯁꯔꯨꯛꯇ ꯂꯥꯏ ꯊꯣꯛꯄꯒꯨꯝꯅ ꯃꯄꯥꯛ ꯃꯄꯥꯛ ꯊꯣꯛꯂꯛꯄ ꯑꯁꯤꯅꯤ.
1: ꯂꯥꯏꯅꯥ ꯑꯁꯤ ꯑꯣꯏꯕ꯭ꯔ ꯈꯪꯗꯣꯛꯅꯕ ꯔꯤꯝꯁ ꯑꯃꯗꯤ ꯖꯦꯅꯤꯝꯁꯀꯤ ꯃꯥꯏꯀ꯭ꯔꯣꯕꯥꯏꯑꯣꯂꯣꯖꯤ ꯗꯤꯄꯥꯔꯠꯃꯦꯟꯠꯇ ꯏ ꯆꯥꯡ ꯌꯦꯡ ꯇꯧꯊꯣꯛꯄꯤꯌꯨ.
2: ꯂꯥꯏꯅꯥ ꯑꯁꯤꯗꯒꯤ ꯉꯥꯛꯊꯣꯛꯅꯕ ꯄꯥꯝꯕꯩꯁꯤꯡꯗꯤ
1: ꯑꯆꯣꯟꯕ ꯐꯨꯔꯤꯠ ꯐꯤꯔꯣꯜ ꯂꯤꯠꯄꯤꯌꯨ, ꯑꯌꯨꯛ ꯅꯨꯡꯊꯤꯜꯒꯤ ꯃꯇꯝꯗꯁꯨ ꯔꯦꯄꯦꯂꯦꯟꯠ, ꯃꯁꯀꯤꯇꯣ ꯀꯣꯏꯜ, ꯏꯂꯦꯛꯇ꯭ꯔꯤꯛ ꯋꯦꯄꯔ ꯃꯦꯠꯅꯆꯤꯡꯕꯁꯤꯡ ꯁꯤꯖꯤꯟꯅꯕꯤꯌꯨ.
2: ꯁꯤꯖꯤꯟꯅꯗ꯭ꯔꯕ ꯍꯨꯟꯗꯣꯛꯇꯨꯅ ꯊꯝꯕ ꯄꯥꯇ꯭ꯔꯁꯤꯡ, ꯇꯌꯥꯔꯁꯤꯡ, ꯆꯐꯨ ꯑꯀꯥꯏꯕ, ꯄ꯭ꯂꯥꯁꯇꯤꯛ ꯀꯞ, ꯀꯧꯇꯥꯅꯆꯤꯡꯕ ꯏꯁꯤꯡ ꯇꯨꯡꯕ ꯌꯥꯕ ꯄꯣꯠꯂꯝꯁꯤꯡ ꯊꯝꯗꯅꯕ ꯍꯣꯠꯅꯁꯤ.
1: ꯄꯥꯎ ꯆꯦꯟꯖꯔꯤꯕ ꯗꯤꯔꯦꯛꯇꯣꯔꯦꯠ ꯑꯣꯐ ꯍꯦꯜꯊ ꯁꯔꯚꯤꯁꯦꯁ ꯑꯃꯗꯤ ꯅꯦꯁꯅꯦꯜ ꯍꯦꯜꯊ ꯃꯤꯁꯟ ꯃꯅꯤꯄꯨꯔ.
3: ꯁꯥꯏꯔꯥꯝ ꯀꯣꯂꯦꯖꯀꯤ ꯑꯦꯗꯃꯤꯁꯟ ꯍꯧꯖꯔꯦ. ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤꯗ ꯑꯦꯐꯤꯂꯤꯌꯦꯠ ꯇꯧꯕ, UGCꯅꯁꯨ ꯔꯤꯀꯣꯒꯅꯥꯏꯁ ꯇꯧꯕ, ꯂꯥꯡꯖꯤꯡ ꯑꯆꯧꯕꯗ ꯂꯩꯕ ꯁꯥꯎꯠ ꯑꯦꯁꯤꯌꯟ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯔꯨꯔꯦꯜ ꯑꯦꯟ ꯑꯦꯒ꯭ꯔꯤꯀꯜꯆꯔꯦꯜ ꯃꯦꯅꯦꯁꯃꯦꯟꯠꯗ BSc ꯑꯃꯁꯨꯡ MSc ꯑꯦꯒ꯭ꯔꯤꯀꯜꯆꯔ ꯍꯣꯔꯇꯤꯀꯜꯆꯔꯒꯤ ꯑꯦꯗꯃꯤꯁꯟ ꯍꯧꯖꯔꯦ. ꯑꯀꯛꯅꯕ ꯁꯤꯠ ꯃꯁꯤꯡꯅꯤ. ꯉꯁꯤꯃꯛ ꯂꯥꯛꯇꯨꯅ ꯃꯤꯡ ꯆꯟꯁꯤꯟꯕꯤꯌꯨ. ꯑꯩꯈꯣꯏ ꯀꯣꯟꯇꯦꯛ ꯅꯝꯕꯔ
4: 7641-8142.
5: ಇಬಾನಿ ಎಚ್ ಐ ವಿ ಟೆಸ್ಟ್ ತೋಗ್ತೋಸೇನ ಹೈನರಂಬ
4: ನಬಾನಿದಿ ಯಾಮ್ ಕುಯಿರದೈನ ಖಂಗನರಕ್ಪ ಅದುಗ ಕೈಗಿನೋ ಎಚ್ ಐ ವಿ ಟೆಸ್ಟ್ ತೋಗ್ದೈದೆ ನಬಾನಿಗಿಸೆ ಅಮನ ಅಮಬು ಯಾಮ್ ಥಜನ ದಬೈ ವಾನಿನೆ
5: ಅದೈ ನತೆದಾ ಎಚ್ ಐ ವಿ ಟೆಸ್ಟ್ ತೋಗ್ತೋನ ಎಚ್ ಐ ವಿ ಲೈ ನತ್ರಗ ಲೈತೇನ ಖಂಗ್ತೋ ಪಾಯ್ಬಸೆ ಯಾಮ್ನ ಫಬ ಥಬಕ್ನಿ ಮಸಿ ಹಕ್ಜಾಂಗ್ ಫನ ಲೈಬ ಅಮದಿ ಅಕೋಯಾನಿಗಿ ತುಂಗಿ ಪಿನ್ಸಿಗಿ ದಮಕ್ನಿ ಅದುನ ಎಚ್ ಐ ವಿ ಟೆಸ್ಟ್ ತೋಗ್ದುನ ಇಸಾಗಿ ಎಚ್ ಐ ವಿ ಸ್ಟೇಟಸ್ ಖಂಗ್ತೋ ಪಾಯ್ಬಸೆ ರೂಟಿನ್ ಹೆಲ್ತ್ ಚೆಕ್ ಕಪ್ಗಿ ಸರು ಅಮೋ ಹೇಳದಬನೆ
4: ಐಶು ಐ ಜೈ ವಿ ಟೆಸ್ಟ್ ತೋಗ್ತೋಕ್ನಿಂಗೆ ದುದಾ ಕೈಗುಂಬ ಪಾಸಿಟಿವ್ ಒಯ್ರಾಗದಿ ಮಯಾಮ್ನ ಖಂಗೋಯ್ದ್ರೋ
5: ಐ ಜೈ ವಿ ಟೆಸ್ಟ್ ತೋಗ್ಬ ಹೈಬಸೆ ಕನ್ಫಿಡೆನ್ಸಿಯಲ್ನಿ ಅದುಗಾ ನಂಗಿ ಟೆಸ್ಟ್ಗೆ ರಿಜಲ್ಟ್ ಅನಾಮತದ ಹೈದೋ ಅದು ನಂಗ್ನ ಏಡ್ಸ್ಗೆ ಮರಂದ ಹೇನ ಖಂಗಿಂಗಬದಿ ಐ ಜೈ ವಿ ಹೆಲ್ ಲೈನ್ ನಂಬರ್ 1097 ದ ಕಾಲ್ ತೋಗ್ಸಲು
6: ಆಕಾಶವಾಣಿ ಇಂಫಾಲ್ ಹೌಜಿಂಗ್ ನುಮಿದಾಂಗಿ ಪುಂಗ್ ತರೆಟ್ ಮಖಾಯ್ ತಾರೆ ಮಣಿಪುರಿ ದ ಪಾವ್ ತಾಬಿರಸಿ
7: ಆಕಾಶವಾಣಿ ಇಂಫಾಲ್ ಖೇತ್ರಿಮಯುಮ್ ಚಿತ್ರಭಾನುನ ಪಾವು ಪಾಜರಿ ಅಹಾನ್ಪದ ಮರುಅಯ್ಬ ಪಾವು ಹರ್ ಘರ್ ಜಲ್ಗಿ ಥೌರಾಂಗಿ ಮಖಾದ ಪಾಯ್ಕತ್ಪ ಮಣಿಪುರ್ ವಾಟರ್ ಸಪ್ಲೈ ಪ್ರೊಜೆಕ್ಟ್ ಫಿವರ್ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ ಚಾನೆ ಯೆಂಗ್ಸಿಂಗ್ರೆ ಹುಮುದಾ ತ್ರೆ ಸುಬ ಬಂದ್ ಮಹೋತ್ಸವಕ್ಕೆ ಥೌರಂಗ ಸಿದ್ದಿಗೆ ಹೌಕ್ರೆ ಮಪೋಂ ಕಯಾದ ಉಜರ ಕಯ ಪಾಕ್ಸನ್ನ ಥಾಕ್ರೆ ಸೆಕ್ಯೂರಿಟಿ ಫೋರ್ಸ್ನ ಆಪರೇಷನ್ ಜಥಬದ ಕಿಲೋಗ್ರಾಮ್ ಅನಿ ಹೆನ್ಬೆಗೆ ಹೆರೋಯಿನ್ ಪೌಡರ್ನಿ ಚಿನ್ನಬ ಪೊಲಂಸಿಂಗ್ ಫಾರೆ ಮಣಿಪುರಗಿ ಲೂಪ್ತರ ಮರಿಗಿ ಮ್ಯೂಟ್ಸಿನ ಎನ್ಆರ್ಸಿಗೆ ಮತಾಂಗ್ದ ಕೇಂದ್ರಗಿ ಹೋಮ್ ಸೆಕ್ರೆಟರಿ ಹೈ ಲೆವೆಲ್ ಕಮಿಟಿ ಆನ್ ಡೆಮೊಗ್ರಾಫಿಕ್ ಚೇಂಜ್ಗೆ ಚೇರ್ಮನ್ ಅಮದಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಗ ಉನ್ನದನ ವರಿ ಸನರಗನಿ ಅಮಸುಂ ಪಾಸ್ಪೋರ್ಟ್ ಎಮ್ಎಂಎನ್ ರೂಲ್ಸ್ ಲೀಸಿಂಗ್ ಅನಿ ಕುಂತರುಗಿ ಮುಖಾದ ಹಂದಕ್ತ ನೌನ ಪಾಸ್ಪೋರ್ಟ್ ಸೇಮದ ಚಂಗದವ ಸೆಂಫಮ್ ಹೆಂಗತ್ಕಿಬ ಅದು ನಸಿದಗಿ ಚೆನ್ನಬ ಹೌರೆ ಹರ್ ಘರ್ ಜಲ್ಗಿ ಥೌರಾಂಗ್ ಮಖಾದ ಪಾಯ್ಕಪ್ಪ ಮಣಿಪುರ್ ವಾಟರ್ ಸಪ್ಲೈ ಪ್ರೊಜೆಕ್ಟ್ಗೆ ಥಬಕ್ ಕದಾಯ್ ಫಾವ ಕುಮಾಂಗ್ ಚೌಕ್ಸಿಲ್ಲಬಗೆ ಹಾಯ್ಬದು ಗಸಿ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ ಚಾನೆ ಯೆಂಗ್ಸಿಂಗ್ರೆ ಮುಖ್ಯಮಂತ್ರಿನ ಗಸಿ ಮಾರ್ಕೆ ಸೆಕ್ರೆಟರಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ಡಿಬಿ ಪೆಕೀಸ್ ನೈನ್ ಮಣಿಪುರ್ ವಾಟರ್ ಸಪ್ಲೈ ಪ್ರೊಜೆಕ್ಟ್ಗೆ ಮತಾಂಗ್ದ ಪಿಎಚ್ಇಡಿ ಅಮದಿ ಉಪ ಮುಖ್ಯಮಂತ್ರಿ ಲೋಸಿ ಡಿಖೋ ಯಾವ್ನ ಖನ್ನಖಿ ಮಧು ದಿವಾ ಅಸಿಗೆ ಹಾನೆಗೆ ಮಂತ್ರಿ ಎಂಎಲ್ಎ ಎಲ್ ಸುಸಿಂದ್ರೋ ಬಿವಾ ಅಸಿಗೆ ಸೆಕ್ರೆಟರಿ ಅಮದಿ ಚೀಫ್ ಇಂಜಿನಿಯರ್ ಸರು ಯಾಕಿ ಸೋಷಿಯಲ್ ಮೀಡಿಯಾದ ಥಕಪ್ಪ ವಾರೋಟ್ ಅಮದ ಮುಖ್ಯಮಂತ್ರಿನ ಹಾಯ್ ಪ್ರೊಜೆಕ್ಟ್ ಅಸಿನ ಕುಂಗಂಗಿ ಮಪಂಸಿಂದ ಥಕ್ನಬ ಅಭವ ಇಸಿಂಗ್ ಫಂಗನ್ನಬ ಸೆಂಗ ಸಗತ್ಪಗಿ ಥಬಕ್ಸಿಂಗ್ ಪೈಕತ್ನಬ ಹರ್ ಘರ್ ಜಲ್ಗಿ ಥೌರಾಂಗ್ನ ಮನುಂಗ್ ಚನ್ನ ಯುಮ್ಥೋಂ ಕುದಿಂದ ಟ್ಯಾಪ್ ಕನೆಕ್ಷನ್ಗೆ ಖುದ್ದಾಂಗ್ದ ಇಸಿಂಗ್ ಫಂಗನ್ನಬ ಪಾಂಡಮ್ ಥಮ್ಲಿ ಸರ್ಕಾರ ಅಸಿನ ಮಿಯಾಮ್ದ ಅಭವ ಇಸಿಂಗ್ ಫಂಗನ್ನಬ ಪೈಕತ್ಪ ಯಾವ ಥಬಕ್ಸಿಂಗ್ ಲೇಪ ಲೈತಿನ ಪಕಕ್ಕಿಗನಿ ಹಾಯ್ನಶು ಮುಖ್ಯಮಂತ್ರಿನ ಮಖಾ ತಾಕಿ ಅಮರೋಂದ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ ಚಾನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗಿ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ನಾರ್ತ್ ಈಸ್ಟ್ ರೀಜನ್ ಆರ್ ಸದೀಕರ್ ಅಮಸುಂಗ್ ಎನ್ಸಿಬಿಗೆ ಅಡಿಷನಲ್ ಡೈರೆಕ್ಟರ್ ಪಿ ಕೆ ಮಿಶ್ರಾ ಗಂಗಸಿ ಉನ್ನಖ್ರೆ ಮುಖ್ಯಮಂತ್ರಿಗೆ ಸೆಕ್ರೆಟರಿದ ಉನ್ನಬ ಅದು ದ ಇಂಟೆಲಿಜೆನ್ಸ್ಗೆ ಪಾವು ಮತಿಕ್ ಚಾನ ಖೊಂಜಿನ್ನಬ ಥಬಕ್ ಕಂಕತ್ಪ ರಾಜ್ಯ ಅಮಸುಂಗ್ ಅಂತರ್ಜಾತಿಗೆ ಥಾಕ್ತ ಲೈಬ ಏಜೆನ್ಸಿಸಿಂಗ್ಗೆ ಮರಕ್ತ ಅಪಬ ಮರಿ ಥಂಬ ಅಮದಿ ಮೊಯಾಯ್ಕಾಬ ಚಿಂಜಾಕ್ ಲಲೋನ್ಬ ತಿಂಗನ್ನಬ ಎನ್ ಡಿ ಪಿ ಎಸ್ ಏಕ್ ಲಿಸಿಂಗ್ ಚಮಾಪನ್ ಮರ್ಫು ಮಂಗ ಮಪುಂಗ್ ಫಾನ ಚನಹನ್ಬಗೆ ಮತಾಂಗ್ದ ಕುಮ್ನ ಖನಕಿ ಹೈರಿ ಹುಮುದ್ರಾ ತರ ಸುಬ ಬನ್ ಮಹೋತ್ಸವಕ್ಕೆ ಥೊರೊಂಗ ಸಿದ್ದಗೆ ಹೌಕ್ರೆ ಮಪಂಗ್ ಕಯಾದ ಉಚಾರ ಕಯ ಪಕ್ಸನ್ನ ಥಾಕ್ರೆ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಮಸುಂಗ್ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅನುರಾಗ್ ಬಾಜಪಾಯಿನ ರಾಜ್ಯಗೆ ಥಾಕಿ ಹುಮುದ್ರಾ ತರ ಸುಬ ಬನ್ ಮಹೋತ್ಸವ ಥೊರೊಂ ಇಂಫಾಲ್ ವೆಸ್ಟ್ಗೆ ಚಿಂಕುಮಯ ಲೆಕ್ಕಾಯ್ ಕಮ್ಯುನಿಟಿ ಹಾಲ್ದ ಹೌದೋಕ್ರೆ ಥೊರೊಂದುದ ವಾ ಅಂಗಾಂಗ್ಬದ ಶ್ರೀ ಅನುರಾಗ್ ಬಾಜಪಾಯಿನ ಹೈ ban mahosop asi umang sing amadi akorbe gi phibam bungak senduna thamnuna bge damakta pangthopani tungi mirol gi damakta akorbe gi phibam ngak senduna thambada ekoi pumnuma ki daitelei mangna hai umangna raja asi gi inakulaba biodiversity amadi nachana basing masak tangna bagi ahingba heritage amani thormasile baksime thungna chathareba ek pair marki nam 3.0 gi makhada pangthopani masi gi makhada forest bibangna upambi laktara banga thana na ba pandam thamli mahangna hai
8: During this Van Mahotsav 2026, this week, we have targeted plantation of about 15 lakh chickpeas all over the state. During this rainy season, up to August, we are planting somewhere around 80 lakh trees. But in this week, it is around 15 lakh trees we are going to plant in all the divisions. But it is not the matter of numbers, as I have said. It is how we nurture. That is very important. What we plant today, it should survive. So for that purpose, we need to look after it.
7: Ukrul Forest Division is in the Chayol Machataka the Batarum, Sigamarina, Jilla, Sigma Ponkaya, the Uchara, Lak, and Lissingtera, Tana Napapandam Tamli, Sacred Heart Higher Secondary School, the Pantoki Batarum, under the Jilla Sigi Deputy Commissioner, Divisional Forest Officer, SP Amadi, Atemokokong, but Mukan, Saruyaki, Jurachampur Forest Division is in the Chayol Machataka the Baban, Masuki Tarungasi, Psycho Community Hold the Hodokre, Thormasita Jilla Sigi Deputy Commissioner, Divisional Forest Officer, Yawn, Mukan, Saruyaki. Chandel Forest Division is in the Nahumbadra Suba Ban Mahotsav Kitorongasi Chandel Ginipan Suba Manipur Rifles Campus to Hogdokre Torum Adugisaru Amo in Ucharakayasu Taki Senapati Forest Division is in the Ban Mahotsav Kitorum Karung Water Reserve Senapati the Pangtokre Torumaskimalina Mapamadugi Akwebeda Upambi Lising Ani Taki Nonezila the Suzila Sigi Forest Division Gimme Makada Humbadra Suba Ban Mahotsav Hogdopogi Torunga Marilina Ucharakaya Takre Kumji The Labour Rema Public Academy Amadi Longkhui Boot Eco Park the Uchara Singh Thaki Thobal Forest Division Thobal District Working Journalist Union Amadi Northeastern Environmental Protection Committee Thobal District Napuna Sindhana Ban Mahotsav ke Thorong Asidegi Nongpok Semai de Labour Nongpok Ningto Pan Thoi Bi Sanglen Da Hokre Thorum Aduda Chief Conservator of Forest Longjom Joy Kumar Singh Yauna Atemiyo Kyan Saruk Yaki Tamyang Long Amasung Tenopol Forest Division Sindhana Ban Mahotsav Kitorum Zilla Singh as the Supangtoki, Infalveski Contosum the Labour, Western College Sazu Torumasi, Pangtoki, Pau Humeric Tatna, a temper break, Ama.
9: Hey, Mama! Mama! Hey, good old Piri Piri.
10: One as Anu Pise, a proper nursing college and my lady. I don't hunger, come to
9: the Koda. I hala isi, not AOC the Labour Raz Medicity Nursing Institute. Take any da.
10: Raz Medicity da.
9: 4 year degree course, BSc nursing. Natanaga lady, sit pong away while it. A quim sadi, she so qualify with it. Lehuri say, smart classroom, a degree hostel, library, lab. Loina, fully air condition. Advanced teaching methodology, tip top.
10: PD.
9: Yam reasonable with a P name. Yam hungry da. I be ma. Mensa, lau hei, Raj Medicity Nursing Institute selalu si lau hei, nang sulu selalu lau hei.
11: Empowering the next generation of healthcare leaders, Raj Medicity Nursing Institute.
1: Department of Information and Technology na miyam ki damak puzarakli e-seba Manipur.
12: Certificate tantok pagi, document loktok pagi, employment exchange ki service sing, Pum namak online the apply tobi yaragani.
1: Meri pehchan oina Aadhaar authentication tauraga arrive mongda login tobiyo. Adom ki maru eba document sing DigiLocker integration tauduna secure oina digitally season abusu yare.
12: Central Limited State ki lairiba government service sing umang integration ki matengna irai line access tobusu yaragani.
1: Adom na hangning ba wahang sing ki damag AI chatbox support su hapchari. Masida natana WhatsApp governance ki khuthangda adom ki phone da notification update lakhan basu yare.
12: Season of you, government ki service sing bu, miyam da hen and naxil haliba.
1: E seva Manipur.
7: Tabi riba pawasi Akashvani Imphal dagini. Imphal East District Police na CRPF kambu amangapun na chataba operation amada ngasi kilogram ani. Gram Cham Rongi, heroin powder ni chingna ba polam sing fare. Zila asigi superintendent of police Sivananda survey na paumi singa unabada hai chataki ba operation aduda chaka mari panba gari ama security force na tana dunna faki maduda sapon kev chama humpunipan hablam ba heroin ni heroin powder ni chingnaba polam sing adu purongkhibani gari adu bu tongduna lakpa myoi ani shu faduna makha taba polam sing adu gi matang da chenaba sing tiger pagi thabuk chathari raiza police na mayai ka bani sagi polam sing karbar toba sing maru phangna manghan na ba changsi lakpa thabak sing asida miyam na mating pangbiu kali gumba mayai ka ba polam sing gi laifam natraga lalon ba myoi sing khanglabadi police ta pau pibiu haina sp sivananda survey na miyam da apil torakli mahangna hai.
13: Well, district police as well as Manipur police is undertaking a lot of efforts in catching and apprehending the drug smugglers as well as the kingpins who are associated with this intrastate and interstate drug smuggling activity, especially starting from Manipur. And I just hope that if any inputs or sources that people have, they can share with us. They have our control room number. They can contact and also share their inputs with us.
7: Rajasthan Leriva Civil Society Organization Singna Rajapal Ajay Kumar Vala Dangasi Memorandum Amapi Sankre Luptara Mari Kangle Pangna Pisankiba Memorandum Aduda Rajasik Oina Mikok Tibuki Tabo Hodingai the NRC Update Toba Rajasigi Maru Ebo Highway Singda Tamliba Atingba Sinkudakta Handokpa Manipugi Demographic the Hongliba Sigimatanga Tizinaba Member Amakanba IDP Sing Masama Sagamim the Hansel Hanbana Chingba Dabi Sing Yauri Tungda Pomi Singa Unabada Lup Dara Mari Kanglepaki convener Santa Nahakpam Nahai Ta Sigimangada Lup Asigim Hut Singa Delhi the Chetuna Kendragi Home Secretary Yauna High Level Committee on Demographic Change Ki Chairman Amadi Registrar General of India Gunaduna Raja Sidamikok Trading Ida NRC Tobuki Tangai Fadaba Singimatanga Warishana Gani National Doctors Day Gamari Lena Indian Medical Association Southeast Manipur Branch District Integrated Strategy for HIV AIDS Thobal Kakching Amasung Jivan Hospital Kakching na Pune Sinduna Health Screening Camp among a Kakching Lamkaida Pangtokre Thorum Adudamiyo Humpurum da Liamna Health Screening Amadi Tasting Toki Electoral Roll Ge Special Intensive Revision SIR Ge Thapak Thasigi Kungani Pandaloshin Kibagalunena Imphal Is Zilagi Onesu Enumeration Forms and Digitized Thobal Ge Thapak Chada Chamaloshin Kre JSC Ge Mekuntra Dege Chatar Kebe SIR Asi Da Boot level officers in the Yumtong Chungtuna forms in Piba, Loshin Bamadi verified Tobuki Tabak Sing Toki, Imphal is the Lagi Oina Vidhan Sabha Kendra, Tara Yauri, Amarom the District Election Office Kampupi Oina Su Enumeration forms in this test Tobuki Tabak Mai Pangna Pang Tokre. District Collector Amadi Narco Coordination Center Gi Chairperson Mahesh Chaudhuri na Luchinduna District Administrative Kampopi na Sinduna Zilasida Drug Lalon ba Amadi Mayai Kabani Sasang Sinna Bagi Matanda Mipam Ama Pang Tokre Mipam Aduda Ayan Yadaba Polam Sing Yon ba Amadi Sinna ba Tingna Bagi Matanda Sukhanaki Mipam Aduda Raja Police BSF CRPF Amadi Atebi Bak Sing Miyo Sing Su Saruk Yaki Lysram Samarendra Birth Centenary Celebration Committee Imphal na Patriotic Writers Forum Tripuraga Kosam Naduna Lysram Samarendra Gi Chahi Cham Subamapok Mantorongarang Agartala Leba Press Club Ki Auditorium Da Pangthokre Thorum Aduda Sahitya Academy Awardi Sarat Chantiyam Na Athoiba Mitunglen Oiki Mangna Hai Tripurada Lysram Samarendra Gi Ningsing Thorum Pangthokpa Asina Manipur Amasung Tripuragi Miyamarakta Hen Achepa Mari Sagatpada Mating Pangani Haibagi Thachepa Lai
14: Diamonds Project Department of Pathology Rims Imphalna Breast Amasung Lung Cancer na Narab Patient Singidamakta Three Molecular Test Ki Kodong Chaba Pijari Hairiba Test Sing Adudi Breast Cancer Gina ERPR HER2-NOE Amasung KI67 Lung Cancer Gina EGFR Mutation Test Amasung ALK ROS1 PDL1 IIC Test Testing asigi mateng na cancer layang bada amasung targeted therapy da jaw na mateng oigani. Akupamarul gidamag Diamonds Project Department of Pathology RIMS tatanabiyo.
7: Akaswani Imphal ki pau tabiri. Passport Amendment Rules listing ani kuntaru ngasi degi chena bahore rules asigi makada passport semba da changa da senfam hana degi hengatle anoba chana kanglon asigi matung inna hana leramba passport nongna semdo pona traga anoba passport sabada lamai kuntra tru yaoba anoba passport lobo na traga amukhana tanthok pada lupale sing ani chonga oiragani amaromda lamai humphu panba ordinary passport nongna loba na traga amukhana tanthok pagi oina lupale sing ahum chonga oiragani passport semba da tarkal skingi makada loga da senfam na lupale sing taru gani kanagumba amagi passport mangki ba thoklabadi nauna tanthopada lupa lising manga degi taru phabu oigani Hauzik sana bagi pau Khetrimayum Prem Chandegi.
15: Asia ke khwaidegi leader of football tournament Duran Cup ki chama kutha ma suba edition ge yumbu agida baraje singi marunda Manipur su amukhanne yaure chai esigi oina sahar manga Kolkata Guwahati Shillong amadi Imphal yauna Ranchi da tournament ase pangthok lagani tournament asida pun team kunmari na saruk yagani service ahum gi mahu siduna Bharat Lanvina siduna pangthok liba tournament ase tha ase kunmanga degi Kolkata da haudokani aduga final na August kulumdoida Kolkata gi Vivekananda Yuva Bharati Krinanganda sanagani tournament ase tha ase gi kunipan degi August ki Trapped Fauba Imphal ki Kumbh Lampak Stadium na sanagani FC Trau Neroka FC Indian Navy Football Team Amadi FC Rengai ki Messing Imphal sanagani Ahanba MNCA Women's Under 19 T20 Trophy lisingani kunmanga kuntaruki ngasi sanakiba League Messing da thau thongiwanna PCC mayai kobibu wicket mapan na maithiba pikhre Tau Tongi, Kudaiban Lampak the Shanakiba Mess, Aduda, Tau Tongibangi Toksom, Purnina, Over Marida, Wicket Ahum Loduna, Player of the Mess Taki. Tongiban Tau Rounders Hanakiba Topa, Lick Mess Amadana, AKSDO Kangabokna, PTRC Patsoibu, Wicket Tareta Maitiba Piki, Mess Aduda, AKSDOGi, Ellis Tokchomna, Wicket Ani Lobungam Kibagalina, Bol Tarukta Rantra Humdu Loduna, Player of the Mess Taki. FIFA World Cup Lisingani Kuntaruki Round of 32 Gi Match Singda Nasi Pung Mapramakhaida England Ga DR Congo Go Sanagani Nungai Matung Pung Ama Makhaida Belgium Ga Senegal Ga Amasung Hayang Ayuk Pung Manga Makhaidna USA Ga Bosnia Ga Sanagani Round of 32 Gi Nasi Ayuk Sanakhiba Match Amada Mexico Na Ecuador Bu Panjil Ani Shinoda Thoikhi Tare Suba Lamba Mayum Nong Tol Football Tournament ki ngasi Sanakiba Group B gi Mesta Sanamahi FC na Delhim FC Bu Panjal Ahum Amada Mighty of Piki PRYA Founders Football Tournament Lishingani Kuntaruki Champion Yumbu PRYA Kunrak Pamna Oire ngasi Sanakiba Aroibal Lake Mesta YMC Harauro Amadi PRYA Panjal Amamam Sandra Draw Chatki Adubu Point Table da PRYA na Makukta Leduna, champion Oebangam Kivani, Chitravanu.
7: Arriba the Maruba Pau Omukhana, Harger Jalgi Taramaka, the Pakapa Manipu Water Supply Proziki Piba Mukim and Riumnan Kem Chani Yang Sinkre, Humbudata Subaban Mosa Kitaranga Sede, how cream upon Kaya the Ucharaka. Pax and Attacker, Amasung Passport Amendment Rules, the Singani Kuntaruki Makada, Hantak, the Nona Passport, Semba, the Changa, the Basenfam, Hengakiba Dunga Sidegi, Chenabahore, Paul Rizeri.

ತಹಂಜರಿಬ ಇಸೆಯಸಿ ಸನಾಗಿ ತಾಂಗ್ಬಲ್ ಫಿಲ್ಮಸಿದಗಿ ಪುಷ್ಪರಾಣಿಗೆ ನೈತುಮ್ ಖೊಂಜಲ್ದ ಬೀಜ್ಗುಪ್ತ ಲೈಶಮ್ನ ಸೇರಿಂಗ್ಬ ಸೋರಿ ಸಿಂಜಮ್ನ ಸೇರಂಗ್ಬ ಇಸೇನಿ.

ತಹಂಜರಿಬೆ ಇಸೆ ಅಸಿ ಯೋತ್ಕಿ ಥಮೋಯ್ ಫಿಲ್ಮ್ ಅಸಿದಗಿ ಎ ಕೆ ಅಂಗೊಯ್ಗಿ ನೈತುಮ್ ಖೊಂಜಲ್ದ ಅಜಿತ್ ಬಾಬು ನಿಂಥೌಜಮ್ನ ಸೈರಿಂಗ್ಬ ನನಾವ್ ಸಗೋಲ್ಮಾಂಗ್ನ ಸೈರಾಂಗ್ ಬೈಸೇನಿ.

ತಹಂಜರಿಬ ಇಸೆಯಸಿ ಥಾಜಬಗಿ ವಾಂಗ್ಮದ ಫಮಸಿದಗಿ ದಿನೇಶ್ ಕಿ ನೈಟೋಮ್ ಖೊಂಜಲ್ದ ನರೇಂದ್ರ ನಿಂಗೊಂಬನ ಸೇರಿಂಗ್ಬ ಒಕೆನ್ ಅಮಾಕ್ಚಂಗ್ನ ಸೇರಾಂಗ್ಬ.